ಸಮಯ ಇದೀಗ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಇದೀಗ ಕುನಾಲ್ ಗಾಂಜಪಾಲ, ನರೇಶ್ ಅಯ್ಯರ್, ಮೋಹಿತ್ ಚೌಹಾಣ್ ಹಾಗೂ ಅಂತರಾ ಮಿತ್ರಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ದಿಲ್ ತೋ ಬಚ್ಚಾ ಹೆಜಿ ಚಿತ್ರದ ಈ ಹಾಡುಗಳು.

ದಿಲ್ದೋ ಬಚ್ಚಾ ಹೆಜೆ ಚಿತ್ರದಿಂದ ಆಯ್ದ ಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನೀಗ ಗೋಲ್ಮಾಲ್ ಭಾಗ ಮೂರು, ಈ ಚಿತ್ರದಿಂದ ಆಯ್ದ ಹಾಡುಗಳು. ಗೀತೆಗಳಿಗೆ ಧನಿಯಾಗಿದ್ದಾರೆ ಶಾನ್, ಅನುಷ್ಕಾ, ನೀರಜ್, ಶ್ರೀಧರ್, ಅಂತರಾ ಮಿತ್ರ, ಕೆಕೆ, ಮೊನಾಲಿ ಠಾಕೂರ್ ಮತ್ತು ಶ್ರೀನಿಧಿ ಚೌಹಾಣ್. ಗೋಲ್ಮಾಲ್ ಭಾಗ ಮೂರು, ಈ ಚಿತ್ರದಿಂದ ಆಯ್ದ ಹಾಡುಗಳು.

0: ಬಾನಲ್ಲಿ ಬೆಳಗು ಸೂರ್ಗೆ ಹೇಳೋಣ ವಿದಾಯ.
1: ಬಾನುಲಿಯಲ್ಲಿ ಮನ ಮುಟ್ಟೋ ಗೀತೆಗಳನ್ನು ಆಲಿಸುವ ಸಮಯ.
2: ಆಕಾಶ ನೀನೆ ನೀಡೊಂದು ಗೋಡು ಬಂತೀಗ ಪ್ರೀತಿ.
0: ಇಳಿ ಸಂಜೆಯ ಸವಿ ಸಮಯದಲ್ಲಿ ಮೂಡಿ ಬರಲಿದೆ ಸಂಧ್ಯಾ ರಾಗ.
1: ಪ್ರತಿದಿನ ಸಂಜೆ 6:50 ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3 ರಲ್ಲಿ.

ತಂದ್ರೆ. ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 499.1 ಮೀಟರ್ ಅಂದ್ರೆ 612 kHz. ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್.

ಚಿತ್ರದ ಹಾಡುಗಳು ಇದೀಗ ಶಂಕರ್ ಮಹಾದೇವನ್, ಅಲಿಸಾ ಮೆಂಡೋಜಾ, ಕ್ಲಿಂಟನ್, ಸೂರಜ್ ಜಗನ್ ಹಾಗೂ ಕ್ಯಾರಲಿಸಾ ಮೊಂಟೆರೋ. ಕೇಳಿ ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನು.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

ಸುಖವಿಂದರ್ ಸಿಂಗ್, ಸತ್ಯ ಹಿಂದೂಜಾ, ಶ್ರುತಿ ಪಾಠಕ್ ಮತ್ತು ನರೇಶ್ ಕಾಮತ್ ಅವರ ಕಂಠದಲ್ಲಿ ಲಕ್ ಚಿತ್ರದಿಂದ ಇದ್ದ ಎರಡು ಹಾಡುಗಳನ್ನು ಕೇಳಿದ್ರಿ. ಗುಲ್ಮೋಹರ್ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ 6:30ಕ್ಕೆ. ಇನ್ನು ಪ್ರಾಯೋಜಿತ ಕಿಸಾನ್ ವಾಣಿ 6:50ಕ್ಕೆ. ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ರಕ್ಷಣೆ ಕುರಿತಾಗಿ ಡಾ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ ಜನಪದ ಸಂಗೀತ. ಮಾಗಡಿ ತಾಲೂಕು ಸಾತನೂರಿನ ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45ಕ್ಕೆ. ಇನ್ನು ಸಿರಿಗಂಧ ರಾತ್ರಿ 8:00ಗೆ. 9:15ಕ್ಕೆ ಭಾವಗೀತೆಗಳು ಡಿ ಪುಷ್ಪಲತಾ ಚಂದ್ರಹಾಸ್ ಅವರಿಂದ. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ. ಯುವ ಪ್ರತಿಭೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಶ್ರುತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್, ಹಾಸನ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಅಶ್ವಿನ್ ಎಂ ದಾಲ್ವಿ ಅವರಿಂದ ಸುರ್ಬಹಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಜೈಪುರ ಕೇಂದ್ರದ ಕೊಡುಗೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 602 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:02. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: ನೆಕ್ಸ್ಟ್ ಮೆಲೋಡೀಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನವಿಲ್ಲ 101.3 ಅಲ್ಲಿ ಯಾರು ಕಾಲ್ ಮಾಡಿದರೆ ಮಾತಾಡ್ಸೋಣ. ನಮಸ್ಕಾರ. ಓಪ್ಸ್, ಅನ್ಫಾರ್ಚುನೇಟ್ಲಿ ಲೈನು ಕಟ್ ಆಗಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಸರ್, ಈಗಾಗಲೇ ಏ ಒಂದು ಕಾಲ್ ಬರ್ತಾ ಇದೆ, ಮಾತಾಡ್ಸಿ ಬಿಡೋಣ. ಹಲೋ
1: ಹಲೋ,
0: ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ನಮಸ್ಕಾರ. ಬಹುಶಃ ಇವ್ರಿಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸಂದೇಶಗಳೊಂದಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಹೇಳ್ತಾವ್ರೆ ಸರ್, ಈಗ ಆಲ್ರೆಡಿ ನಮ್ಮ ಮನೆಗೆ ನೆಂಟರುಗಳು ಬಂದಿದ್ದಾರೆ, ಕರ್ಜಿಕಾಯಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾ ಇದಾರೆ. ನಾನು ಏನು ಹೋಗ್ತಾ ಬರ್ತಾ ಕೈಗೊಂದು ಬಾಯಿಗೊಂದು ಹಾಕೊಂಡು ಓಡಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಮಾಡಿದ್ದಾರೆ ಸರ್, ನಿಮಗೂ ಕೂಡ ಕಳ್ಸ್ಕೊಡ್ಲಾ ಅಂತ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಹಬ್ಬದ ಅಪ್ಡೇಟ್ಸ್ ಏನಿದೆ, ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ಸು, ನೀವು ಕೂಡ ಮನೇಲಿ ಗಣೇಶ ಕೂರಿಸ್ತೀರಾ, ಹೇಗೆ ನಿಮ್ಮ ಏರಿಯಾದಲ್ಲಿ ಕೂರಿಸ್ತಾರಾ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಕಾಲ್ ಮಾಡಬೇಕಾಗಿರುವಂತಹ ನಂಬರ್ 0802022216000 0802022216000. ಕರೆ ಮಾಡಿ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.

0: ನೆಕ್ಸ್ಟ್ ಮೆಲೋಡಿಸ್ ನಲ್ಲಿ ಸಾಕ್ತಾ ಇದ್ವಿ. ಮತ್ತೊಬ್ಬ ಸ್ನೇಹಿತರು ಕಾಲ್ ಮಾಡಿದ್ದಾರೆ, ಹೋಪ್ಫುಲಿ ಕನೆಕ್ಟ್ ಆಗತ್ತಲ್ಲ ಏನು ಅಂತ ಅನ್ಕೊಂಡಿದೀನಿ. ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೀನಿ ನಿಮ್ಗೆ? ಹಲೋ, ಕೇಳಿಸ್ತಾ ಇದೀಯಾ ಮಾತಾಡೋದು? ನಮಸ್ತೆ, ನಾನು ಮಾತಾಡಿದ್ದೀನಿ, ಕೇಳಿಸ್ತಾ ಇಲ್ವಾ?
1: ಹಲೋ,
0: ಕೇಳಿಸ್ತಾ ಇದೆಯಾ ಮಾತಾಡೋದು?

ಬಹುಶಃ ಇವರ ಕರೆ ಕೂಡ ಕನೆಕ್ಟ್ ಆಗಲಿಲ್ಲ ಸರಿಯಾಗಿ. ಮತ್ತೊಂದಷ್ಟು ಸಂದೇಶ ಬಂದಿದೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಶಬ್ಬೀರ್ ಬನಹಟ್ಟಿಯಿಂದ. ನಮ್ಮ ಏರಿಯಾದಲ್ಲಿ ಮಹಾಲಿಂಗಪುರದಲ್ಲಿ ಎಲ್ಲರೂ ಸಖತ್ತಾಗಿ ಧಾಮ್ ಧೂಮ್ ಅಂತ ಹುಡುಗರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಗಣೇಶ ತರೋದಕ್ಕೆ ರೆಡಿ ಆಗಿದ್ದಾರೆ. ಫುಲ್ಲು ಜಗಮಗಿಸ್ತಾ ಇದೆ ನಮ್ಮ ಏರಿಯಾ ರೋಡ್ಗಳು ಅಂತ ಹೇಳ್ತಾ ಇದ್ದಾರೆ.

ಒಂದಷ್ಟು ಸಂದೇಶಗಳು ಬಂದಿದೆ, ನೀವು ಕೂಡ ಸಂದೇಶಗಳನ್ನ ಕಳಿಸ್ಕೊಡಬಹುದು. ನಿಮ್ಮ ಗಣೇಶ ಹಬ್ಬದ ಪ್ರಿಪರೇಷನ್ ಹೇಗಿದೆ ಅಂತ ಹೇಳಿ ವಾಟ್ಸ್ಆಪ್ ಸಂಖ್ಯೆ 9408090031 ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

0: ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
2: ಕನಸಿನ ಲೋಕಕ್ಕೆ.
3: ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.
4: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
5: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ

0: ಮಿಕ್ಸ್ ಮೆಲೋಡಿಸ್ ನಲ್ಲಿ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದೀವಿ, ಪಾಪ್ ಮ್ಯೂಸಿಕ್ ಕೇಳ್ತಾ ಇದೀವಿ, ರಾಕ್ ಮ್ಯೂಸಿಕ್ ಕೇಳ್ತಾ ಇದೀವಿ, ಬ್ಯೂಟಿಫುಲ್ ಮೆಲೋಡಿ ಹಾಡುಗಳನ್ನ ಕೂಡ ಕೇಳ್ತಾ ಇದೀವಿ. ದಟ್ ಇಸ್ ವೈ ಇಟ್ ಇಸ್ ಮಿಕ್ಸ್ಡ್ ಮೆಲೋಡಿ. ನಮಸ್ಕಾರ.
1: ಹಲೋ ಸರ್, ನಮಸ್ತೆ.
0: ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು?
1: ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇದೆ ಸರ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ ಸರ್.
0: ಎಸ್, ಎಲ್ಲಿಂದ ಮಾತಾಡ್ತಾ ಇರತ್ತಾವು?
1: ಸರ್, ಕೊಪ್ಪಳ ಜಿಲ್ಲೆ ಮಂಗಳೂರಿನಿಂದ ಮಂಗಳೇಶ ಸ್ವಾಮಿ.
0: ಮಂಗಳೇಶ ಸ್ವಾಮಿ ಅವರೇ, ಆರಾಮಾಗಿದ್ದೀರಾ?
1: ಆರಾಮ ಇದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಲ್ವ?
0: ನಾನ್ ಸಖದಾಗಿದ್ದೀನಿ. ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ?
1: ಹಬ್ಬ ತುಂಬಾ ಸಡಗರದಿಂದ ಮಾಡ್ತಾ ಇದ್ವಿ ಸರ್. ಎಲ್ಲಾ ಸ್ನೇಹಿತರೆಲ್ಲರೂ ಸೇರಿ ಒಂದು ಗಣಪನ ಆರ್ಡರ್ ಮಾಡಿದ್ದಾಯ್ತು ಇವಾಗಾಗಲೇ.
0: ಎಷ್ಟಡಿ ಗಣಪ?
1: ಇನ್ನೇನು ಎರಡೇ ದಿನ, ಒಂದೇ ದಿನ, ನಾಳೆ ದಿವಸ ಕಾಯ್ದುಬಿಟ್ರೆ ನಾಡ್ದೇನೆ ನಮ್ಮ ಓಣಿಯಲ್ಲಿ ಒಬ್ಬ ಗಣಪ.
0: ಓಕೆ ಓಕೆ. ಎಷ್ಟಡಿ ಗಣಪನ ಆರ್ಡರ್ ಮಾಡಿದೀರಾ?
1: ಸಾಧಾರಣ ಸಿಂಪಲ್ ಆಗಿ 3 ಗಣಪನ ಆರ್ಡರ್ ಮಾಡಿದ್ದೇವೆ ಸರ್.
0: 3 ಮಣ್ಣಿಂದ ಅಥವಾ ಪೇಂಟೆಡ್ ಮಾಡಿದೀರಾ?
1: ಇಲ್ಲ ಸರ್, ಮಣ್ಣಿಂದು.
0: ವೆರಿ ಗುಡ್. ನಮ್ಮ ಪರಿಸರಕ್ಕೆ ಒಳ್ಳೆ
1: ಗಣಪನೇ ಆರ್ಡರ್ ಮಾಡಿದ್ದೇವೆ. ಅದೇ ಗಣಪನ ವಿಸರ್ಜನೆ ಮಾಡಿದ ನಂತರ ಆ ಮಣ್ಣನ್ನು ಹಾಗೆ ಅದರಲ್ಲಿ ಒಂದು ಸಸಿ ನೆಟ್ಟು ಆ ಸಸಿಯನ್ನು ನಮ್ಮ ನೆನಪಿಗೋಸ್ಕರ ಅದನ್ನ ಸಸಿ ಬೆಳೆಸ್ತಾ ಇದ್ದೀವಿ ಸರ್.
0: ಸೂಪರ್ ಸೂಪರ್. ನೋಡಿ, ಎಲ್ರು ಇದೇ ತರ ಮಣ್ಣಿನ ಗಣಪತಿಯನ್ನ ಕೂರಿಸ್ಬೇಕು ಅಲ್ವಾ?
1: ಹೌದು ಸರ್,
0: ಪರಿಸರಕ್ಕೂ ಕೂಡ ಒಳ್ಳೇದಾಗುತ್ತೆ.
1: ಪರಿಸರ ನಮ್ಮ ದೇಹದ ಒಂದು ಭಾಗ ಇದ್ದೀತಿ.
0: ಸತ್ಯ ಸತ್ಯ.
1: ಪರಿಸರ ಉಳಿಸ್ಬೇಕಲ್ಲ ಸರ್. ಅದಕ್ಕೋಸ್ಕರ ಮಣ್ಣಿಂದ ಗಣಪನ ಆರ್ಡರ್ ಮಾಡಿದ್ದೇವೆ ಸರ್.
0: ಓಕೆ ಓಕೆ. ಏನ್ ಸ್ಪೆಷಲ್ ತಿಂಡಿ ಮಾಡಿದಾರೆ ನಿಮ್ಮ ಮನೇಲಿ? ಈಗ ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟೆಲ್ಲ ಮಾಡ್ತಾರೆ.
1: ಒಬ್ಬಟ್ರಿ ಆಮೇಲೆ
0: ಆಲ್ರೆಡಿ ರೆಡಿ ಆಗೋಯ್ತು.
1: ಏನೇನೋ ವಿಧ ವಿಧವಾದ ಮಹಿಳೆಯರೆಲ್ಲ ಮಾಡ್ತಾ ಇದ್ದಾರೆ, ಹುಡುಗರೆಲ್ಲ ತಯಾರಿಯಲ್ಲಿದ್ದಾರೆ.
0: ಓಕೆ, ಆಲ್ರೆಡಿ ರೆಡಿ ಆಗ್ತಾ ಇದೆ ಎಲ್ಲ?
1: ಅಲ್ಲ, ಆಲ್ರೆಡಿ ರೆಡಿ ಆಗ್ತಾ ಇದೆ. ಇನ್ನೇನು ಊರಲ್ಲಿ ಇದು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಗಣಪನ ಕೂಡಿಸ್ತಿದ್ದಾರೆ, ಹಿಂದೂ ಮಹಾಮಂಡಳಿ ಗಣಪ ಅಂತೇಳಿ 11 ಗಣಪನ ಮಾಡ್ತಾ ಇದ್ದಾರೆ.
0: ಓಕೆ ಓಕೆ.
1: ನಮ್ಮ ಹುಡುಗರಿಗೋಸ್ಕರ ನಾನೇ ಸ್ವತಃ ದುಡ್ಡಾಗಿ ನಾನೇ ಕೊಡಿಸಿದ್ದೇನೆ ಸರ್.
0: 3 ಗಣಪನ
1: ಸಡಗರದಿಂದ ಎಲ್ಲರೂ ಶೇರ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರನೇ ಮಾಡ್ಲಿ, ಎಂಜಾಯ್ ಮಾಡ್ಲಿ ಅಂತೇಳಿ ಮಾಡ್ತಾ ಇದ್ದೀವಿ ಸರ್.
0: ಸೂಪರ್. ಹಬ್ಬಗಳು ಬರೋದೇ ಎಲ್ಲರನ್ನ ಒಂದಾಗ್ಸೋದಕ್ಕೆ.
1: ಹೌದು ಸರ್, ಹೌದು. ಅದರಲ್ಲಿ ಇದು ಗಣಪತಿ ಹಬ್ಬ ಅಂತಂದ್ರೆ ಎಲ್ಲರಿಗೂ ತುಂಬಾನೇ ಖುಷಿ.
0: ಸತ್ಯ ಸತ್ಯ ಸತ್ಯ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮ ಕೇಳ್ತಾ ಇರಿ. ಹ್ಯಾಪಿ ಹಬ್ಬ ನಿಮಗೆ.
1: ಓಕೆ ಸರ್, ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕೇಳುಗರೆಲ್ಲರಿಗೂ ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ಕಾಲ್ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಲ್ಲ, 9408090913 ವಾಟ್ಸ್ಆಪ್ ನಂಬರ್. ಆದರೆ ಕಾಲ್ ಮಾಡೋದಕ್ಕೆ ನಂಬರು 0802228116.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
2: ಸಮಯ 4:30. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ. ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ.

0: ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆರ್ಥಿಕವಾಗಿ ಹಿಂದುಳಿದವರಿಗೆ, ವಿಧವೆಯರಿಗೆ, ಹಿರಿಯ ನಾಗರಿಕರಿಗೆ, ವಿಕಲಾಂಗರಿಗೆ ಮಹಾಸಭಾ ನೀಡುತ್ತಿರುವ ಸೇವೆಗಳ ಬಗ್ಗೆ ಹೇಳಿ ಸರ್.
5: ವಿಧವೆಯರಿಗೆ, ಅಂಗವಿಕಲರಿಗೆ ಈ ಎಲ್ಲ ಸೇವೆಗಳು ಕೂಡ ಬಡತನ ರೇಖೆಗಿಂತ ಕೆಳಗಿರೋಂಥವ್ರನ್ನ ನಾವು ಹುಡುಕಿ ಮಾಡೋಂಥ ಕೆಲಸ. ಒಂದು ಸಲ ಮನುಷ್ಯ ಹುಟ್ಟಿದ ನಂತರದಲ್ಲಿ ಜೀವನದ ಅಂತ್ಯದವರೆಗೂ ಏನಾಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾವ್ಯಾವ ಸ್ಟೇಜಲ್ಲಿ ಏನಾಗುತ್ತೆ ಅಂತೇಳಿ ಅವರ ಕಷ್ಟದಲ್ಲಿ ಯಾರಾದೊಬ್ರು ಕೇಳಿವೆ, ದೇವ್ರು ಇನ್ನೂ ನನ್ನ ಇನ್ನೂ ಕರ್ಕೊಂಡಿಲ್ಲ ಅನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ದಾಂಪತ್ಯದಲ್ಲಿದ್ದಾಗ ಮನೆಯಲ್ಲಿ ಬಡತನ ಇದ್ದು ದುಡಿಯೋ ಅಂತ ಗಂಡ ಹೋಗ್ಬಿಟ್ರೆ ಹೆಂಗಸಿನ ಪರಿಸ್ಥಿತಿ ಏನಂತೂ ಯೋಚನೆ ಮಾಡಿ, ಹಾಗಂತ ಪೂರ್ತಿ ನಾವೇ ಕೊಟ್ಬಿಡ್ತಿಲ್ಲ, ಕನಿಷ್ಠ ಒಂದು ತೋಟಕ್ಕಾಗಾದ್ರೂ ಮಾಡ್ಬೇಕಲ್ಲ ನಾವು. ಹಾಗಾಗಿ ಯಾರು ವಿಧವಾ ಮಾತೇ ಇದ್ದಾರೆ ಅಂತವ್ರನ್ನ ಹುಡುಕಿ ಪ್ರತಿ ತಿಂಗಳು 1,500 ರೂಪಾಯಿ ರೆಗ್ಯುಲರ್ ಆಗಿ ಅವ್ರ ಬ್ಯಾಂಕ್ ಅಕೌಂಟ್ ಹೋಗ ಮಾಡಿದ್ವಿ. ಈಗ ಸುಮಾರು ಒಂದು 530 ಜನ ವಿಧವೆಯರಿಗೆ ನಮ್ಮ ಸಂಸ್ಥೆಯಿಂದ ಕಳೆದ 7-8 ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದಾರೆ.
4: ಯಾವುದೇ ಸಮುದಾಯದವರು ಅಥವಾ ಆರ್ಯವೈಶ್ಯ ಸಮುದಾಯದವರಿಗೆ ಮಾತ್ರ ಇದೆಯಾ?
5: ಎಲ್ಲಾ ಸಮುದಾಯದವರು ಇದಾರೆ, ಅಂದ್ರೆ ಸುಮಾರು 70% ಆರ್ಯವೈಶ್ಯ ಸಮುದಾಯದವರು.
4: ಇತರೆ ಸಮಾಜದವರು ಇದ್ರೂ ಕೂಡ ಅರ್ಜಿಯನ್ನು ಹಾಕಿ ನೀವು ಪರಿಶೀಲನೆ ಮಾಡಿ ಅವರು ಅರ್ಹರಿದ್ದಾರೆ ಅಂತಂದ್ರೆ ಅವ್ರನ್ನ ಪರಿಗಣಿಸ್ತೀರಾ ಸರ್?
5: ಅರ್ಹತೆ ಇಲ್ಲ ಅಂದ್ರೆ ಪಕ್ಕದಲ್ಲಿದ್ರು ಅನ್ನು ಕೊಡಕ್ಕಾಗಲ್ಲ, ಅರ್ಹತೆ ಇರಲೇಬೇಕು. ಪರ್ಸನಲ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
6: ಏನು ಬ್ಯಾಂಕ್ ತನಕ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ?
7: ಓ ಅದ, ನಾನು ಓದೋದಕ್ಕೆ ನಮ್ಮ ಸಂಸ್ಥೆಯಿಂದ ಹಣದ ಸಹಾಯ ಪಡೆದಿದ್ದೆ. ಇವತ್ತು ನನಗೆ ಒಳ್ಳೆಯ ಜಾಬು, 2 ಲಕ್ಷ ತಿಂಗಳಿಗೆ ಸಂಬಳ ಬರುತ್ತೆ. ಅವತ್ತು ಎಲ್ಲ ಜವಾಬ್ದಾರಿನ ಆ ಸಂಸ್ಥೆ ತಗೊಂಡಿತ್ತು. ಇವತ್ತು ನಾನು ಸಬಲೀಕರಣ ಹೊಂದಿದೆ, ಹಾಗಾಗಿ ಆ ಸಂಸ್ಥೆಯ ಋಣ ತೀರಿಸೋಕ್ಕಾಗಲ್ಲ. ಆದರೆ ಅವಶ್ಯಕತೆ ಇರೋ ವಿದ್ಯಾರ್ಥಿಗಳಿಗೆ ನಾನು ಹಣವನ್ನು ಮತ್ತೆ ವಾಪಸ್ ಮಾಡಿದರೆ ಸಹಾಯ ಆಗತ್ತಂತ ಬ್ಯಾಂಕ್ ಅಕೌಂಟಿಗೆ ಹಾಕೋಣ ಅಂತ ಬಂದಿದ್ದೆ.
6: ಓ, ಒಳ್ಳೆ ಕೆಲಸ ಕಣೋ. ಹಾಗಾದರೆ ಇರು, ನನ್ನ ಸೇವಿಂಗ್ಸಲ್ಲೂ ಸ್ವಲ್ಪ ದುಡ್ಡಿದೆ, ಆ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇರೋ ಸಂಸ್ಥೆಗೆ ಕೊಟ್ಬಿಡು, ಸಹಾಯ ಆಗತ್ತೆ.
7: ಇದು ಸೇವೆ, ಸಮಾಜ ಸೇವೆ, ಶಿಕ್ಷಣ ಸೇವೆ. ಅಂದ್ರೆ
4: ನಿಮ್ಮ ಈ ಒಂದು ಮಹಾಸಭಾದ ಸೇವಾ ಕ್ಷೇತ್ರ ಬರೀ ಕರ್ನಾಟಕಕ್ಕೋ ಅಥವಾ ಬೆಂಗಳೂರಿಗೋ ಅಥವಾ ಭಾರತದಾದ್ಯಂತ ನಿಮ್ಮ ಸೇವೆ ಇದೆಯಾ ಸರ್?
5: ಈಗ ಪ್ರಸ್ತುತ ಕರ್ನಾಟಕ ಇದೆ ನಾವು. ಮುಂದಿನ ದಿನಗಳಲ್ಲಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತಿದೆ. ಸ್ವಲ್ಪ ರೆವಿನ್ಯೂ ಜನರೇಷನ್ ಪ್ಲಾನ್ ಮಾಡಿ ನೆಕ್ಸ್ಟ್ ಏಪ್ರಿಲಿಂದ ಸ್ವಲ್ಪ ಇದನ್ನ ಪಕ್ಕದ ರಾಜ್ಯಗಳಿಗೂ ವಿಸ್ತರಣೆ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ.
4: ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
5: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತ ಇದ್ವಿ. ಇದ್ರ ಬಗ್ಗೆ ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ. ಸಬಲೀಕರಣ ಅಂದ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದರೆ ಅದನ್ನು ಹೆಂಗೆ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಮನೆಯಲ್ಲಿ ಹೂಬತ್ತಿ ಹತ್ತಿನಲ್ಲಿ ಹೂಬತ್ತಿ ದೀಪಕ್ಕೆ ಇದಕ್ಕೆಲ್ಲ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕೋಂಥ ಹೂಬತ್ತಿಗಳು ಹತ್ತಿನಲ್ಲಿ ಮಾಡೋಂಥ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ಥರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯೋ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಇದ್ವಿ. ಇವಾಗ ಅಬಾಕಸ್ ಕ್ಲಾಸಸ್ಸು ಕಲ್ತಿರ್ತಾರೆ, SLC PUC ಕಲ್ತು ಮನೇಲಿ ಇರ್ತಾರೆ, ಅವ್ರಿಗೆ ಅಬಾಕಸ್ ಹೇಳ್ಕೊಡ್ತೀವಿ.

0: ಈ ಅಬಾಕಸ್ ಅವ್ರು ಕಲಿತು ಮನೆಯಲ್ಲೇ ಕುತ್ಕೊಂಡು ನಾಲ್ಕು ಜನ ಪಾಠ ಹೇಳ್ಕೊಡ್ಬೋದು ಅವ್ರು. ಈ ಥರದ್ದು ಇನ್ನು ಇನ್ನು ಶ್ರಾವಣ ಮಾಸ ಭಾದ್ರಪದ ಮಾಸ ಅಂತ ಬಂದರೆ ಹಬ್ಬಗಳು ಜಾಸ್ತಿ, ದೇವ್ರಿಗೆ ಅಲಂಕಾರ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತೀವಿ. ಕಳಸದಲಂಕಾರ ದೇವ್ರಿಗೆ ಅಲಂಕಾರ.
1: ಕೇಳಿದ್ರಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
2: ಸಾರ್ವಜನಿಕರಿಗಾಗಿ ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
2: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028ರ ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕದ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆಯೇ.

ಹನ್ನೊಂದು ಗಂಟೆ 42 ನಿಮಿಷ ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಬಲೋಡಿಸ್ ನಲ್ಲಿ ಸಾಕ್ತಾ ಇದೀವಿ. ಸಂದೇಶಗಳು ಬಂದಿದೆ. ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ಲತಾ ವಿನಯ್ ಅವರು. ಚಿಕ್ಕಮಗಳೂರಿಗೆ ಹೋಗ್ತಾ ಇದಾರಂತೆ. ಅವರ ಮಾವನವರ ಮನೆಯಲ್ಲಿ ಗಣಪತಿ ಹಬ್ಬದ ದಿನ ನಾಗರಕಟ್ಟೆಗೆ ಹಾಲು ಹಾಕ್ತಾರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದಾರಂತೆ. ತವ್ರ ಮನೆ ಚಿತ್ರದುರ್ಗದಲ್ಲಿ ಗಣಪತಿ ಕೂರಿಸ್ತಾ ಇದ್ರೆ, ವಿಸರ್ಜನೆಗೆ ಅಲ್ಲಿಗೂ ಹೋಗ್ತೀವಿ, ಎರಡೂ ಹಬ್ಬ ಮಾಡೋ ಅದೃಷ್ಟ ನಮ್ದು ಅಂತ ಹೇಳ್ತಾ ಇದಾರೆ. ಹಾಗೆ ಮಾವನವರ ಮನೆಯಲ್ಲಿ ಹೋಳಿಗೆ, ತವರು ಮನೆಯಲ್ಲಿ ಗಣಪತಿಗೆ ಕಡುಬು ಮಾಡ್ತೀವಿ ಅಂತ ಆದ್ರೆ ಸೂಪರ್ ಅಲ್ವಾ? ನಮ್ಮ ಶ್ರೀ ಚಂದ್ರಲಾ ಹೋಮ್ ಪ್ರಾಡಕ್ಟ್ಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೋದಕ, ಕರ್ಜಿಕಾಯಿ, ಚಕ್ಲಿ ಹಾಗೂ ಇನ್ನೂ ಹಲವಾರು ಹಬ್ಬದ ತಿಂಡಿಗಳು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಜೊತೆಗೆ ನಮ್ಮ ಗಣಪನನ್ನ ಕೂರಿಸೋ ಜಾಗನೂ ಕೂಡ ಫುಲ್ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದೀವಿ ಹಬ್ಬದ ಸಂಭ್ರಮಕ್ಕೆ. ನೀವು ಕೂಡ ಧಾರವಾಡಕ್ಕೆ ಬನ್ನಿ ಅಂತ ವಾಣಿಶ್ರೀ ಅವರು ಆಹ್ವಾನ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಹ್ವಾನಕ್ಕೆ. ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದಾರೆ ಅನುಷ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಆಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನೀವು ಕೂಡ ನಿಮ್ಮ ಹಬ್ಬದ ಪ್ರಿಪರೇಷನ್ ಹೇಗಿದೆ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9484809103ಕ್ಕೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಗಂಟೆ 50 ನಿಮಿಷ ಆಯ್ತು. ಎಷ್ಟೊತ್ತು ಮ್ಯಾಕ್ಸಿಮಲ್ ಓಡಿಸ್ ತಲೆ ಬ್ಯೂಟಿಫುಲ್ ಸಾಫ್ಟ್ ಸಾಂಗ್ಸ್ ಕೇಳಿದ್ರಿ, ಫಾಸ್ಟ್ ಬೀಟ್ಸ್ ಕೇಳಿದ್ರಿ, ಪೆಪಿ ಸಾಂಗ್ ಕೇಳಿದ್ರಿ, ರಾಕ್ ಮ್ಯೂಸಿಕ್ ನು ಕೇಳಿದ್ರಿ, ಎಲ್ಲದರ ಹೂರಣ ಮಿಕ್ಸ್ಡ್ ಮೆಲೋಡಿ. ಮಿಕ್ಸ್ ಮೆಲೋಡಿಯಲ್ಲಿ ನಿಮ್ಮ ಸತಿ ಹಾಕಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹಬ್ಬದ ಪ್ರಿಪರೇಷನ್ ಎಲ್ಲ ಕಡೆ ಜೋರಾಗಿದೆ. ಸಂದೇಶವನ್ನ ಕಳ್ಸ್ಕೊಂಡಿದ್ದಾರೆ ಯಾರು ಯಾರು, ಶುಭಾ ಭಟ್ ಅವರು ನಮ್ಮನೇಲಿ, ಹಬ್ಬದ ಪ್ರಿಪರೇಷನ್ ಜೋರಾಗಿದೆ, ಎಲ್ಲ ತಿಂಡಿಗಳು ರೆಡಿ ಆಗ್ತಾ ಇದೆ, ಬನ್ನಿ ನೀವು ತಿನ್ಕೊಂಡು ಹೋಗಿ ಅಂತಾದರೆ. ಥ್ಯಾಂಕ್ ಯು ಸೊ ಮಚ್, ಬಹಳಷ್ಟು ಜನ ಹಬ್ಬಕ್ಕೆ ಇನ್ವೈಟ್ ಮಾಡಿದಿರ, ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಎಲ್ಲರೂ ಸಖತ್ತಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಗಣೇಶ ಕೂರಿಸೋದಾದರೆ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ಕೂರಿಸಿ, ಪರಿಸರಕ್ಕೆ ಹಾನಿ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಟಾಡಾ ಬಾಯ್ ಬಾಯ್ ಹೇಳಿ ಹೊರಡು ಅಂತ ಹೊತ್ತಾಯ್ತು. ಮತ್ತೊಮ್ಮೆ ಎಲ್ರಿಗೂ ಅಡ್ವಾನ್ಸ್ಡ್ ಆಗಿ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಇಷ್ಟು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡಬೇಕು, ನೀವು ಇದನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 5 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಗಣಪತಿ ಬಪ್ಪ
3: ಮೋರಯ್ಯ,
2: ಗಣಪತಿ ಬಪ್ಪ
3: ಮೋರಯ್ಯ, ಮೋರಯ್ಯ.
4: ನಡಿ ಮಂತೇಶ, ಅವ ಕಾಕ 500 ರೂಪಾಯಿ ಕೊಟ್ಟಾನ
5: ಇವರಿಗೆ. 1000 ರೂಪಾಯಿ ಕೇಳಮ್ಮ.
4: ಇವರೆಲ್ಲ ಬಾಳ ನೌಕರಿ ಎಲ್ಲ ಮಾಡ್ತಾರ, ಇಬ್ರು ನೌಕರಿ ಮಾಡ್ತಾರ. 1000 ರೂಪಾಯಿ ಕೇಳಮ್ಮಂತ. ಮಕ್ಳ ಬಡಿ ಬಡಿ, ಮಕ್ಳ ಜೋರ್ ಬಡಿ ಒಂದ್ ಸ್ವಲ್ಪ.
6: ನಿಂದ ರೂಪ ಯಾರದು? ಬಾಗ್ಲಾ ಬಡಿಯವರು
5: ಅಂಟೇರಿ?
6: ಹಾ, ಯಾರು
4: ಅಂಟೇರಿ? ನಾವು ಪಟ್ಟಿ ಬಿಡಕ್ ಬಂದ್ವಿ ಬರ್ರಿ.
5: ಗಣಪತಿ ಪಟ್ಟಿ ಬಿಡಕ್?
6: ಗಣಪತಿ ಚಾಲು ಆಯ್ತಂದ್ರೆ ಸಾಕು, ಈ ಹುಡುಗರು ಹಾವಳಿ ಪಟ್ಟಿ ಕೊಡ್ರಿ ಪಟ್ಟಿ ಕೊಡ್ರಿ ಅಂತೇಳಿ. ಹಾ, ಏನಪ್ಪ ಏನು ಎದಕ್ ಬಂದಿರಿ?
5: ಗಣಪತಿ ಪಟ್ರಿ ಅಂಟಿ,
4: ನಮ್ಮ ಮನೆ ಗಣಪತಿ ಕುಡಿಸ್ಲಾತೀವ್ರಿ, ಅದಕ್ಕೆ ಇವ್ರು 1000 ರೂಪಾಯಿ ಕೊಟ್ಟಾರೆ, ನೀವು 1000 ರೂಪಾಯಿ ಕೊಡ್ರಿ.
6: ಅಲ್ಲ, 1000 ರೂಪಾಯಿ ಕೊಟ್ರ ಗಣಪತಿ ಕುಂಡ್ರಸಾಕ?
4: ಹ್ಞೂ.
6: ಏ ಮರೆಯ ಹೋಗು, ನಾವು ಮನೆ ಕುಂದ್ರಸಿವಿಲ್ಲ ಗಣಪತಿ, ಮತ್ತೆ ನಿಮ್ಗೆ ಕೊಡೋ ಪಟ್ಟಿ? ಏ ಓಣ್ಯ ಕುಂದ್ರಸೋದು ಏನು ಹಂಗೆ ಅಂತೀರಿ? ಕರೆ ನೀವು ರೊಕ್ಕ ತೊಗೊಂಡು ಏನು ಮಾಡ್ತೀರಿ ಗೊತ್ತಿಲ್ಲ, ಗಣಪತಿ ಹೆಸರು ಮಾಡ್ತೀರಿ, ಏನಾಗ್ತೈತಿ ಏನೋ. ನಾ ಏನು ಕೊಡೋದಿಲ್ಲ ನೋಡು.
4: ಇಲ್ಲರಿ ಆಂಟಿ, ನಾವೆಲ್ಲರ ಕಡೆ ಇಸ್ಕೊಂಡಿವ್ರಿ, ಎಲ್ಲರೂ ಕೊಟ್ಟಾರೆ, ನೀವು ಕೊಡ್ರಿ.
6: ಏ ಜೀವಾತಿನ ಜೀರಿಗೆ ಮಾಡ್ತಿರಪ್ಪ, ಹೇಳಿ 20 ರೂಪಾಯಿ ತಗೋ.
5: 20
6: ಮತ್ತೆ ಎಷ್ಟು ಬೇಕು?
5: ಯಾರು ಕೊಡ್ತಾರೆ ಈಗ 20 ರೂಪಾಯಿ? ಎದಕ್ಕೆ ಸಾಲ್ತದ್ರಿ?
6: ಸಾಕ್ಲಾ, 1000 ಕೊಟ್ಟಾರೆ ಯಾರೋ ಅಣ್ಣವ್ರು, ಅದನ್ನ ಮಾಡ್ರಿ ಎಲ್ಲ ಕೂಡಿಸಿ.
4: ಎಲ್ಲ ರೇಟ್ ಭಾಳ ಅದಾವ್ರಿ, ಹಣ್ಣು ತರ್ಬೇಕ್ರಿ, ಗಣಪತಿ ತರ್ಬೇಕ್ರಿ, ಸ್ಟೇಜ್ ಹೊಡಿಬೇಕ್ರಿ, ಎಲ್ಲ ಭಾಳ ಖರ್ಚು ಅದಾವ್ರಿ.
6: ಮನೆಯೊಳಗೆ ಕುಂದ್ರಸ್ಯಾರ, ಮತ್ತೆ ಮತ್ತೆ ನೀವ್ ಆಗಣ್ ಮತ್ತೊಬ್ರು ಬರ್ತಾರ ರೊಕ್ಕಕ್ಕ.
5: ಏನ್ ನಡೆದಲ್ಲ, ಏನು ಪಟ್ಟಿ ಕೇಳಕ್ ಬಂದಾರ?
6: ಬರ್ರಿ, ಏನ್ ನೋಡ್ರಿ, ಒಟ್ಟ ಮುಂಜಾನೆ ಆಗನ್, ಸಂಜೆಗೆ ಮುಂಜಾನೆ ಹುಡುಗರು ಹಾಳು ತಪ್ಪಿದಲ್ಲ, ಬರೀ ಪಟ್ಟಿ ಪಟ್ಟಿ ಅಂತ ಬಂದ.
5: ಅವ್ರಿಗೆ ಪಟ್ಟಿ ಕೇಳ್ತಾರ, ಕೊಟ್ಟು ಕಳಿಸ್ಬಿಟ್ರಾಯ್ತು.
4: ಸರ ನೋಡ್ರಿ, ಪಟ್ಟಿ ಎಲ್ಲರೂ ಉಣ್ಯಾಕ ಎಲ್ಲರ ಕಡೆ ಇಸ್ಕೊಂಡಿವ್ರಿ.
5: ಅವ ಕಾಕ 1000 ರೂಪಾಯಿ ಕೊಟ್ಟಿಲ್ಲ,
4: ಅದಕ್ಕೆ ನೀವು 1000 ಎಲ್ಲರಿಗೆ 1000 ಇಸ್ಕೊಳ್ಳಿ.
5: 1000 ಆಗಿಲ್ಲ ಅಂದ್ರೆ ಕಡೆಗೆ 500 ಆಗಲಿ, ಕೊಟ್ಟು ಕಳಿಸ್ಬಿಡುದು.
6: ಹಂಗ ಬರ್ತಾರ ನೋಡ್ರಿ ಚಂತಾನ.
5: ಕರೆಕ್ಟ್ ಹಾಕತ್ತಾರಲ್ಲ.
6: ಅಲ್ರಿ, ಅಟ್ಯಾಕ್ ಕೊಡ್ತೀರಿ ಅವ್ರಿಗೆ? ಹುಡುಗರು ಏನ್ ಮಾಡ್ತಾವ ಯಾರಿಗೆ ಗೊತ್ತೈತಿ? ಮನ್ಯಾಗ ಕುಂದ್ರಸೇವ್ ಇಲ್ಲ ಗಣಪತಿ?
5: ಇಲ್ಲ, ಓಣ್ಯಾಗ ಕುಂಡ್ಸೋದು ಬಹಳ ಮಹತ್ವದ ಇದು ವಿಷಯ. ಇಷ್ಟೇ ಅಲ್ಲ, ನಾವು ಸ್ವತಂತ್ರ ಹೋರಾಟದ ಹಿನ್ನೆಲೆ ಕೂಡ ಇದಕ್ಕೈತಿ ನೋಡು.
6: ಅಂದ್ರೆ ಅವಾಗಿನ ಕಾಲದಾಗಿನ ಹಿಡಿದು ಕುಡ್ಸ್ಕೊತ ಬಂದಾರ ಅಂತ ಹೇಳ್ತೀರಿ?
5: ಗಣೇಶ ಉತ್ಸವ ಸಾರ್ವಜನಿಕವಾಗಿ ಆಚರಣೆ ಮಾಡ್ಲಿಕ್ಕೆ ಕಾರಣ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರೊಳಗೆ ಪ್ರಮುಖರು. ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಶಕ್ತಿಯುತವಾಗಿ ಅಸ್ತ್ರವಾಗಿ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಬಳಸ್ಕೊಂಡ್ರು ಅವರು. ಬ್ರಿಟಿಷರ ಆಳ್ವಿಕೆಯೊಳಗೆ ಜನರು ಒಟ್ಟಾಗಿ ಸೇರುವ ಸಲುವಾಗಿ ಅವರು ಅನೇಕ ನಿರ್ಬಂಧಗಳನ್ನು ಹೇರಿದ್ರು ಬ್ರಿಟಿಷರು. ಇಂಥ ಒಂದು ಸನ್ನಿವೇಶದೊಳಗೆ ಜನರ ಮನಸ್ಸಿನೊಳಗೆ ಧಾರ್ಮಿಕ ಭಾವನೆಗಳ ಜೊತೆಗೆ ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಬಾಲ ಗಂಗಾಧರ ತಿಲಕರು ಈ ಗಣೇಶ ಉತ್ಸವವನ್ನು ಒಂದು ವೇದಿಕೆಯಾಗಿ ಪರಿವರ್ತಿಸಿದರು, ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು. ಬ್ರಿಟಿಷರ ವಿರುದ್ಧ ಅನೇಕ ನೀತಿಗಳಿಂದ ಬೇಸತ್ತಿದ್ದ ಜನರಿಗೆ ಒಗ್ಗೂಡಿಸಿ ಅವರನ್ನು ಬ್ರಿಟಿಷರ ವಿರುದ್ಧ ಎತ್ತು ಕಟ್ಟುವ ಸಲುವಾಗಿ ಮತ್ತು ಜನರಲ್ಲಿರುವ ಜಾತಿ ಮತ್ತು ಸಮುದಾಯ ಭೇದಗಳನ್ನು ತೊಡೆದುಹಾಕಿ ಅದು ಎಲ್ಲರಿಗೆ ಪ್ರಿಯ ಆದ ಅದಕ್ಕೆ ಗಣೇಶನನ್ನೇ ಈ ಇದಕ್ಕೆ ಆರಿಸ್ಕೊಂಡ್ರು. ಮತ್ತು ಜಾತಿ ಭೇದ ಮರೆತು ಎಲ್ಲರೂ ಒಂದೇ ವೇದಿಕೆ ಒಳಗೆ ಬರುವಂಗೆ ಮಾಡಿದ್ರು. ಸಾರ್ವಜನಿಕ ಗಣೇಶೋತ್ಸವವನ್ನು ಈ ಸಮಯದೊಳಗೆ ತಿಲಕರು ಭಾಷಣಗಳನ್ನು ಏರ್ಪಡಿಸ್ತಿದ್ರು. ಅವರು ಬ್ರಿಟಿಷರ ನೀತಿಗಳನ್ನು ಟೀಕಿಸುವುದು ಮತ್ತು ದೇಶಭಕ್ತಿಗಳನ್ನು ಉತ್ತೇಜಿಸುವುದು ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸುವುದು ಇದರದು ಈ ಸಾರ್ವಜನಿಕ ಗಣೇಶನ ಮಹತ್ವ ಆಗಿತ್ತು. ಮತ್ತು ಬರೇ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಈ ಗಣೇಶೋತ್ಸವ ಸಮಯದೊಳಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಅವರು. ರಂಗೋಲಿ ಸ್ಪರ್ಧಾತ್ ಮಾಡ್ತಾರೆ, ನಾಟಕಗಳನ್ನು ಮಾಡ್ತಾರೆ, ದೇಶಭಕ್ತಿ ಗೀತೆಗಳನ್ನು ಹಾಡಿಸ್ತಿರ್ತಾರೆ, ಅವ್ರಿಗೆ ಪ್ರಶಸ್ತಿ ಕೊಡ್ತಿರ್ತಾರೆ. ಇದು ಬಾಲಗಂಗಾಧರ ತಿಲಕರು 1893 ಪುಣೆಯದೊಳಗೆ ಈ ಗಣೇಶೋತ್ಸವವನ್ನು ಮೊದಲಿಗೆ ಪ್ರಾರಂಭ ಮಾಡಿದ್ರು. ಇದು ಈಗ ಇಡೀ ದೇಶಾದ್ಯಂತ

0: ಎಲ್ಲ ವಿಶ್ವದ ಎಲ್ಲ ದೇಶದೊಳಗೂ ಇದು ಈಗ ಪಸರಿಸ್ಯದ. ಇದೇ ರೀತಿ ಶಿವಾಜಿ ಉತ್ಸವ ಕೂಡ ಮಾಡಿದ್ರು, ಮತ್ತು ತಿಲಕರು 1896 ಶಿವಾಜಿ ಉತ್ಸವ ಕೂಡ ಇದೇ ಹೆಸರಿನಿಂದ ಇದೇ ರೀತಿನೇ ಶುರು ಮಾಡಿದರು. ಈಗ ಮಹಾರಾಷ್ಟ್ರದೊಳಗೆ ಅದು ಹೆಚ್ಚು ಜನಪ್ರಿಯ ಅದ. ಈ ಪ್ರಯತ್ನದಿಂದ ಗಣೇಶ ಉತ್ಸವ ಬರೇ ಧಾರ್ಮಿಕ ಒಂದೇ ಅಲ್ಲ, ಇದು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಭಾಗವಾಗ್ಯದ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ತನು ಮನ ಧನದಿಂದ ಸಹಾಯ ಮಾಡಬೇಕು ನೋಡು.
1: ಬೇಷ್ ಆಯ್ತು ಬಿಡ್ರಿ, ಈಗ ಗೊತ್ತಾಯ್ತು ನನಗ.
2: ಅಲ್ಲ ನೋಡ್ರಿ ಸರ್ ಎಟ್ ತಿಳ್ಕೊಂಡ್ರ ನಮ್ಗೆ ಗೊತ್ತಿಲ್ಲ, ಪಟ್ಟಿ ಎತ್ತಕ್ ಬರ್ತೀವಿ.
3: ಆದ್ರೂ ನಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತೀವ್ರಿ ಆಂಟಿ, ನೀವು ಬರ್ರಿ, ದಿನ ಒಂದೊಂದು ಮಾಡ್ತೀವಿ ಬರ್ರಿ.
1: ಮಾಡ್ರಿ ಮತ್ತೆ ರೊಕ್ಕ ಕೊಟ್ಟಿದ್ದು ವೇಸ್ಟ್ ಆಗ್ಬಾರ್ದ.
3: ನೋಡ್ರಿ 5 ದಿನ ಅದಲ್ರಿ, 5 ದಿನ ದಾಸೋಹ ಮಾಡ್ತೀವ್ರಿ ನಾವು, ಮುಂಜಾನೆ ಪ್ರಸಾದ ಕೊಡ್ತೀವಿ. ಹಾ ರೀ,
1: ಏ ನಮ್ಮ ಉಣೆನವ್ರು ಎಲ್ಲಾರು ಬರ್ತೀವಿ ನಾವು.
2: 1,000 ರೂಪಾಯಿ ಕೊಟ್ಟ ಚಲೋ ಹಾಕಿತ್ರಿ ನೀವು.
1: ಕೊಡೋಣ ಹೇಳ್ತಮ್ಮ, ಕೊಡೋಣತ್ತ. ಮತ್ತೆ ಏನೈತಿ, ಸಂಜೆಗ್ ಪೂಜೆ ನಮ್ದೆ ನೋಡ್ಪ ಗಣಪತಿಗೆ.
3: ಹಾ ರೀ,
1: ಹೋಗ್ಬರ್ರಿ.
3: ಆಯ್ತು ರೀ, ಆಯ್ತು ರೀ ಆಂಟಿ. ಥ್ಯಾಂಕ್ಸ್ ರೀ ಆಂಟಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ,
4: ಮಂಗಳ ಮೂರ್ತಿ.
5: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಲ್ಪಿ ಒಬ್ಬಾತ ಸುಂದರವಾದ ಮೂರ್ತಿಗಳನ್ನ ಕೆತ್ತನೆ ಮಾಡಬೇಕು ಅಂತ ಹೇಳಿ ಮೂರು ಕಲ್ಲುಗಳನ್ನ ಆಯ್ಕೆ ಮಾಡಿ ತರ್ತಾನೆ. ಅದರಲ್ಲಿ ಮೊದಲನೇ ಕಲ್ಲನ್ನ ತಕೊಂಡು ಅದನ್ನ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನ ತಾಳಲಾರದೆ, ಅಯ್ಯೋ ಅಯ್ಯೋ, ನಾನು ಈ ಪೆಟ್ಟುಗಳನ್ನ ಸಹಿಸಲಾರೆ, ನನ್ನನ್ನ ಬಿಟ್ಬಿಡಿ ಅಂತ ಕಿರುಚುತ್ತದೆ. ಆ ಶಿಲ್ಪಿ ಆ ಕಲ್ಲಿನ ಮಾತುಗಳನ್ನ ಕೇಳಿ ಅದನ್ನ ಪಕ್ಕಕ್ಕೆ ಎತ್ತಿಟ್ಬಿಡ್ತಾನೆ. ನಂತರ ಇನ್ನೊಂದು ಕಲ್ಲನ್ನ ತಕೊಂಡು ಅದಕ್ಕೆ ನೂರಾರು ಪೆಟ್ಟುಗಳನ್ನ ಹಾಕ್ತಾನೆ. ಆಗ ಆ ಕಲ್ಲು ಕೂಡ, ನನಗೆ ನೋವು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಷ್ಟೇ ಸಾಕು ಇಷ್ಟೇ ಸಾಕು, ನಿಲ್ಲಿಸ್ಬಿಡಿ ಅಂತ ಕೂಗಾಡ್ತದೆ. ಹೀಗೆ ಎರಡನೆಯ ಕಲ್ಲಿನ ಮಾತನ್ನು ಕೇಳಿದ ಶಿಲ್ಪಿ ಬೇಸರದಿಂದ ಅದನ್ನು ಪಕ್ಕಕ್ಕೆ ಎತ್ಬಿಡ್ತಾನೆ. ಆದ್ರೂ ಇನ್ನೊಂದು ಕಲ್ಲಿದೆಯಲ್ಲ, ಅದನ್ನಾದ್ರೂ ಸುಂದರವಾದಂತಹ ಮೂರ್ತಿಯಾಗಿ ಮಾಡೋಣ ಅಂತ ಹೇಳಿ ಮೂರನೇ ಕಲ್ಲನ್ನ ತಗೊಂಡು ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನ ಹಾಕ್ತಾನೆ. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನ ಸಹಿಸಿಕೊಳ್ಳುತ್ತದೆ. ಶಿಲ್ಪಿ ಆ ಕಲ್ಲನ್ನ ಸುಂದರ ಮೂರ್ತಿಯನ್ನಾಗಿ ಮಾಡ್ತಾನೆ. ತಾನು ಕೆತ್ತಿದಂತಹ ಮೂರ್ತಿಯನ್ನ ಕೊನೆಗೆ ನೋಡಿದಾಗ ತುಂಬಾ ಖುಷಿಯಾಗ್ತದೆ. ಈ ಸುಂದರವಾದಂತಹ ಕಲ್ಲಿನ ಮೂರ್ತಿಯನ್ನ ನೋಡಲಿಕ್ಕೆ ನೂರಾರು ಜನರು ಸಾಲ್ ಸಾಲಾಗಿ ಬರಲಿಕ್ಕೆ ಶುರು ಮಾಡ್ತಾರೆ. ಅವರು ಮೂರ್ತಿಯ ಸೌಂದರ್ಯವನ್ನ ನೋಡಿ, ಆಹಾ, ಯಾರಪ್ಪ ಈ ಮೂರ್ತಿಯನ್ನ ಮಾಡಿದಂಥವ್ರು ಅಂತ ಹೇಳಿ ಆನಂದವನ್ನ ಕಣ್ ತುಂಬಿಕೊಳ್ತಾರೆ. ಅವರೆಲ್ಲರೂ ಕೂಡ ಶಿಲ್ಪಿಯನ್ನ ಬಾಯಿ ತುಂಬಿ ಹೊಗಳುತ್ತಾರೆ. ಇದೆಲ್ಲ ದೃಶ್ಯವನ್ನ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಮೊದಲನೆಯ ಎರಡು ಕಲ್ಲುಗಳು ಗಮನಿಸ್ತಾ ಇರ್ತವೆ. ಈಗ ಜನರ ಹೊಗಳಿಕೆಯ ಮಾತುಗಳನ್ನ ಕೇಳಿ ನಾವು ಕೂಡ ಹಾಗಾಗಬೇಕಾಗಿತ್ತು ಅಂತ ಹೇಳಿ ಆಸೆ ಪಟ್ಕೊಳ್ತವೆ. ಕೊನೆಗೆ ಅವೆರಡು ಕೂಡ ನಾವು ಶಿಲ್ಪಿ ಹಾಕಿದ ಪೆಟ್ಟುಗಳನ್ನ ತಾಳಲಿಲ್ಲ, ಆ ಏಟುಗಳನ್ನ ಸಹಿಸ್ಕೊಳ್ಳದೇನೆ ತಪ್ಪು ಮಾಡಿಬಿಟ್ವಿ. ನಮ್ಮ ಗೆಳೆಯ ಪೆಟ್ಟುಗಳನ್ನ ಸಹಿಸಿಕೊಂಡು ಅದರಿಂದ ಇವತ್ತು ಸುಂದರವಾದ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾನೆ. ಅದನ್ನ ನೋಡಲಿಕ್ಕೆ ದಿನಾಲೂ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ನಾವು ಕೂಡ ಆ ರೀತಿ ಶಿಲ್ಪಿ ಹಾಕಿದಂತಹ ಪೆಟ್ಟುಗಳನ್ನ ಸಹಿಸಿಕೊಂಡಿದ್ದೇ ಆಗಿದ್ರೆ ಹೀಗಂದ್ಕೊಂಡು ಆಗ ಆ ಮೊದಲನೆಯ ಎರಡು ಕಲ್ಲುಗಳು ಕೂಡ ಒಂದು ಯೋಚನೆಯನ್ನ ಮಾಡ್ತವೆ. ಈಗ ನಾವು ಮತ್ತೊಮ್ಮೆ ಆ ಶಿಲ್ಪಿ ಹತ್ರ ಹೋಗ್ಬಿಟ್ಟು ಈ ರೀತಿ ಕೇಳ್ಕೊಳ್ಳೋಣ, ಈಗ ನಾವು ನೀನ್ ಹಾಕೋ ಪೆಟ್ಟುಗಳನ್ನ ಸಹಿಸ್ಕೊಳ್ಳಿಕ್ಕೆ ನಾವು ತಯಾರಾಗಿ ಬಂದಿದ್ದೀವಿ, ನಮ್ಮನ್ನು ಕೂಡ ಇದೇ ರೀತಿ ಸುಂದರವಾದಂತಹ ಮೂರ್ತಿಯನ್ನಾಗಿ ತಯಾರು ಮಾಡಿ ಅಂತ ಕೇಳ್ಕೊಂಡು ಆಗ ಶಿಲ್ಪಿ ಸಂತೋಷದಿಂದ ಒಪ್ಕೊಂಡು ಅವುಗಳನ್ನು ಕೂಡ ಸುಂದರವಾದಂತಹ ಮೂರ್ತಿಗಳನ್ನಾಗಿ ಮಾಡ್ದ. ಜನರು ಮೂರು ಶಿಲ್ಪ

ಶಿಲ್ಪಗಳ ಸೌಂದರ್ಯವನ್ನ ಕಣ್ತುಂಬ ನೋಡಿ ಆನಂದಿಸಿ ಶಿಲ್ಪಿಯ ಕುಶಲತೆಯನ್ನ ಮೆಚ್ಕೊಂಡ್ರು, ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಹೀಗೆ ಜೀವನದಲ್ಲಿ ನಾವು ಸಹಿಸಿಕೊಂಡಷ್ಟು ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಈ ಕಥೆಯ ನೀತಿ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಆದ್ಮೇಲೆ ಈಗ ಚಿತ್ರಗೀತೆಗಳನ್ನು ಕೇಳಿ ಆರಂಭದಲ್ಲಿ ಕೇಳೋಣ. ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆದ್ಮೇಲೆ ಇನ್ನು ಮುಂದೆ ಕೇಳಿ ಚಕ್ರವರ್ತಿ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಅರ್ಮಾನ್ ಮಲಿಕ್ ಹಾಗೂ ಶ್ರೇಯ ಘೋಷಾಲ್. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದರೆ ಅರ್ಜುನ್ ಜನ್ಯ.

0: 5:30.
1: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಕೇಳಿದ್ರೆ ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ ಎರಡನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ಇನ್ನು ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬಾರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 08352270350 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ, ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ.
0: ವಿಜಯಪುರದಿಂದ
1: ಸುಧೀಂದ್ರ ಜಕಾತಿ.
0: ಸುಧೀಂದ್ರ ಜಕಾತಿ ಅವರು?
1: ಎಸ್ ಸರ್.
0: ಸುಧೀಂದ್ರ ಅವರೇ, ಮೊದಲ ಪ್ರಶ್ನೆ.
1: ಎಸ್ ಸರ್.
0: ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು?
1: ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದಂತಹ ಕಟ್ಟಡ ಸರ್, ತಾಜ್ಮಹಲ್.
0: ತಾಜ್ಮಹಲ್ ಅಂತೀರಿ?
1: ಎಸ್ ಸರ್.
0: ತಪ್ಪಾದ ಉತ್ತರ. ನಾ ಕೇಳಿದ್ದು ಕಟ್ಟಿದ ಮೊದಲ ಅಂತ ಕೇಳಿದ್ದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಹಲೋ
0: ನಮಸ್ಕಾರ, ಯಾರು ಎಲ್ಲಿಂದ ಮಾತಾಡಕತ್ತೀರಿ?
2: ಹಲೋ ಸರ್.
0: ನಮಸ್ತೆ, ಯಾರು ಎಲ್ಲಿಂದ?
2: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲಿಕ್ಕಿ ಅಂತ ಹೇಳಿ ಸರ್.
0: ಮಲ್ಲಪ್ಪ ಚಿಕ್ಕಲಿಕ್ಕಿ ಅವರು?
2: ಹಾಂ ಸರ್.
0: ಎಲ್ಲಿಂದ ಮಾತಾಡಕತ್ತೀರಿ ಮಲ್ಲಪ್ಪ?
2: ತಾಜ್ಪುರದಿಂದ ಸರ್.
0: ತಾಜ್ಪುರದಿಂದ. ಪ್ರಶ್ನೆ ಹೆಂಗದ್ರಿ?
2: ಹಾಂ ರೀ.
0: ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು ಅನ್ನೋದು ಪ್ರಶ್ನೆ.
2: ಹಂಪಿ ವಿರೂಪಾಕ್ಷ ಗುಡಿ ಸರ್.
0: ಹಂಪಿ ವಿರೂಪಾಕ್ಷ ಅಂತೀರಿ?
2: ಹ್ಞೂ ಸರ್.
0: ಹಂಪಿ ವಿರೂಪಾಕ್ಷ, ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಹಲೋ
3: ಹಲೋ ಹಲೋ, ವಿಜಯಪುರದಿಂದ ಬಾಬುರಾವ್
0: ಕುಲಕರ್ಣಿ. ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು? ಬಾಬುರಾವ್ ಅವರ ಮೊದಲ ಪ್ರಶ್ನೆ ಹೆಂಗದ? ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು?
3: ವಿಜಯಪುರದ ಇಬ್ರಾಹಿಂ.
0: ವಿಜಯಪುರದ

0: ಟೈಮ್ ರೋಜಾ ಅಂತೀರಿ?
1: ಹಾಂ
0: ತಪ್ಪಾದ ಉತ್ತರ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಕರೆ ಮಾಡ್ತಾನೆ ರೀ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ.
1: ಹಲೋ,
0: ನಮಸ್ಕಾರ, ಯಾರು ಇಲ್ಲಿಂದ ರೀ?
1: ಸಿಂಬಲ್ಗುಡಿ ತಾಲೂಕು ಕಣಕಾಲದಿಂದ ವಿನಾಯಕ್ ಅವರಿಗೆ ಮಾತಾಡ್ತಾ ಇರೋದು.
0: ಕನಕಾಲದಿಂದ ವಿನಾಯಕ್ ಅವರು.
1: ಹೌದು ಸರ್.
0: ವಿನಾಯಕ್ ಅವರ ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಕೇಳಿ ಸರ್.
0: ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು ಅನ್ನೋದು ಪ್ರಶ್ನೆ.
1: ಹುಮಾಯೂನ ಗೋರಿ.
0: ಹುಮಾಯೂನ ಗೋರಿ ಅಂತೀರಿ?
1: ಸರ್.
0: ಎಸ್, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ವಿನಾಯಕ್. ಮೌನಿ ಇದು ಯಾರ ಕೃತಿ ಆಗಿದೆ?
1: ಮೌನಿ ಅಂತಂದ್ರೆ ಯು ಆರ್ ಅನಂತಮೂರ್ತಿ.
0: ಯು ಆರ್ ಅನಂತಮೂರ್ತಿ ಅಂತೀರಿ?
1: ಹೌದ್ರಿ.
0: ಓಕೆ, ಖಂಡಿತ ಸರಿಯಾದ ಉತ್ತರ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಈಗ ಮೂರನೇ ಪ್ರಶ್ನೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ. ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ.
1: ಯಾಕೋ ವಾಯ್ಸ್ ಕೇಳಿಸ್ತಿಲ್ಲ, ಹೇಳಿದೆ ಹೇಳಿ.
0: ಹಲೋ
1: ಹಲೋ, ಯಾಕೋ ವಾಯ್ಸ್ ಕೇಳಿಸ್ತಾ ಇಲ್ಲ
0: ಈಗ ರೀ? ಈಗ ಕೇಳಿಸ್ಲಿಕ್ಕತ್ತದ?
1: ಸರ್ ಹೇಳಿ.
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಪ್ರಶ್ನೆ ರಿಪೀಟ್ ಮಾಡಂಗಿಲ್ಲ. ಯಾವ ರಾಜ್ಯವು ಮೂರನೇ ಮಗುವನ್ನು ಹೊಂದುವ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ 365 ದಿನಗಳ ಹೆರಿಗೆ ರಜೆಯನ್ನು ಘೋಷಣೆ ಮಾಡಿದೆ? ಆಂಧ್ರ ಪ್ರದೇಶ ಅಂತೀರಿ? ಆಂಧ್ರ ಪ್ರದೇಶ ತಪ್ಪಾದ ಉತ್ತರ ವಿನಾಯಕ್. ಮತ್ತೆ ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು. ಧನ್ಯವಾದ ರೀ ಕರೆ ಮಾಡೋದಕ್ಕೆ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಹಲೋ,
1: ಹಲೋ ರೀ.
0: ಆಕಾಶವಾಣಿ ವಿಜಯಪುರ ಕೇಂದ್ರ,
1: ಹಾ, ನಾ ಶ್ರೀಶೈಲ್ ದಸ್ಮಾ ಅಂತ ಸ್ನೇಹಿತರು ಮಾತಾಡ್ತೀನಿ.
0: ಶ್ರೀಶೈಲ್ ದಸ್ಮಾ ಅವರು.
1: ಹೌದು
0: ಶ್ರೀಶೈಲ್ ಅವರೇ, ಮೊದಲ ಪ್ರಶ್ನೆ,
1: ಹೇಳ್ರಿ.
0: ಯಾವ ರಾಜ್ಯವು ಮೂರನೇ ಮಗುವನ್ನು ಹೊಂದುವ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ 365 ದಿನಗಳ ಹೆರಿಗೆ ರಜೆಯನ್ನು ಘೋಷಣೆ ಮಾಡಿದೆ?
1: ತಮಿಳ್ನಾಡು ರೀ.
0: ತಮಿಳ್ನಾಡು ಅಂತೀರಿ?
1: ಹೌದ್ರಿ,
0: ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ.
1: ಹ್ಞೂ ರೀ.
0: ಇನ್ನು ಎರಡನೇ ಪ್ರಶ್ನೆ ರೀ,
1: ಹೇಳ್ರಿ.
0: ಯಾವ ಭಾರತೀಯ ರಾಜವಂಶದ ಆಳ್ವಿಕೆಯಲ್ಲಿ ಶೂನ್ಯ ಮತ್ತು ದಶಮಾಂಶ ವ್ಯವಸ್ಥೆಯ ಬಳಕೆ ಪ್ರಾರಂಭವಾಯಿತು? ಹಲೋ, ಹೇಳ್ತೀರಿ?
1: ಜಯಚಾಮರಾಜ ಒಡೆಯರ್.
0: ಜಯಚಾಮರಾಜ ಒಡೆಯರ್ ಅಂತೀರಿ?
1: ಹ್ಞೂ ರೀ, ಮೈಸೂರು.
0: ತಪ್ಪಾದ ಉತ್ತರ ರೀ.
1: ಹ್ಞೂ,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೊಡದಿಂದ
0: ಮುಗುಳಕೊಡದಿಂದ
1: ಶಿವಲಿಂಗಯ್ಯ ಹಿರೇಮಠ.
0: ಶಿವಲಿಂಗಯ್ಯ ಹಿರೇಮಠ ಅವರು.
1: ಹಾಂ
0: ಮೊದಲ ಪ್ರಶ್ನೆ ಶಿವಲಿಂಗಯ್ಯ ಅವರಿಗೆ,
1: ಕೇಳಿ ಸರ್.
0: ಯಾವ ಭಾರತೀಯ ರಾಜವಂಶದ ಆಳ್ವಿಕೆಯಲ್ಲಿ ಶೂನ್ಯ ಮತ್ತು ದಶಮಾಂಶ ವ್ಯವಸ್ಥೆ ಬಳಕೆ ಪ್ರಾರಂಭವಾಯಿತು?
1: ಏನ್ರಿ ನನ್ನ ಪ್ರಶ್ನೆ?
0: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕ್ರಿ, ಪ್ರಶ್ನೆ ರಿಪೀಟ್ ಮಾಡಂಗಿಲ್ಲ ನಿಯಮದ ಪ್ರಕಾರ.
1: ಭಾರತೀಯ
0: ಯಾವ ಭಾರತೀಯ ರಾಜವಂಶದ ಆಳ್ವಿಕೆಯಲ್ಲಿ ಶೂನ್ಯ ಮತ್ತು ದಶಮಾಂಶ ವ್ಯವಸ್ಥೆ ಬಳಕೆ ಪ್ರಾರಂಭವಾಯಿತು?
1: ಶೂನ್ಯ ಮೊಘಲರು
0: ಮೊಘಲರು ಅಂತೀರಿ? ತಪ್ಪಾದ ಉತ್ತರ. ಮುಂದಿನ

ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.

0: हेलो,
1: बसवान बागेवाड़ी
0: आकाशवाणी विजयपुर केंद्र,
1: ना ना ना ना सर श्रीधर गुप्तरू।
0: श्रीधर ಎಲ್ಲಿಂದ ಮಾತಾಡಕತ್ತೀರಿ? ಹಲೋ
1: ಹಲೋ,
0: ಶ್ರೀಧರ್, ಎಲ್ಲಿಂದ ಮಾತಾಡಕತ್ತೀರಿ?
1: ಇಲ್ಲಿ ಬಾಗೇವಾಡಿ ಇದೆ
0: ಬಾಗೇವಾಡಿಯಿಂದ ಮಾತಾಡಕತ್ತೀರಿ?
1: ಹ್ಞೂ,
0: ಪ್ರಶ್ನೆ ಕೇಳಿಸ್ಕೊಂಡಿರಿ ಅಥವಾ ಉತ್ತರ ಹೇಳಿಬಿಟ್ರಿ.
1: ಉತ್ತರ
0: ಹಲೋ,
1: ಉತ್ತರ ಅದು ಗುಪ್ತರು
0: ಗುಪ್ತರು ಅಂತೀರಿ? ಓಕೆ ಶ್ರೀಧರ್, ಪ್ರಶ್ನೆಗೆ ಉತ್ತರ ಕರೆಕ್ಟ್ ಅದ. ಎರಡನೇ ಪ್ರಶ್ನೆ ಕೇಳ್ತೀನಿ, ಗಮನ ಕೊಟ್ಟು ಕೇಳು. ಏನು ಮಾಡ್ತೀವಿ ಶ್ರೀಧರ್?
1: ಹಲೋ,
0: ಹತ್ತನೇ ಕ್ಲಾಸ್ ಓದ್ತಿ. ಓಕೆ, ಪ್ರಶ್ನೆ ಹಿಂಗೆ ಅದನ್ನ ಗಮನ ಕೊಟ್ಟು ಕೇಳು. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಯಾರು ಪ್ರಸ್ತುತವಾಗಿ? ಹಲೋ,
1: ಜಿ ಎಸ್ ಪಾಟೀಲ್.
0: ಜಿ ಎಸ್ ಪಾಟೀಲ್ ಅಂತಿ. ಓಕೆ, ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಮೂರನೇ ಪ್ರಶ್ನೆ. ಇದೀಗ ದಶಕಾತಿಯ ಇದು ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ? ಹಲೋ,
1: ಮತ್ತೆ ಸರ್ ಕೇಳ್ರಿ.
0: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕು, ನಿಯಮದ ಪ್ರಕಾರ ಎರಡು ಬಾರಿ ಹೇಳಂಗಿಲ್ಲ. ದಶಕಾತಿಯ ಇದು ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ? ಹೇಳ್ತೀವಿ ಶ್ರೀಧರ್.
1: ಸರ್ ಆಂಧ್ರ ಪ್ರದೇಶ.
0: ಆಂಧ್ರ ಪ್ರದೇಶ ಅಂತಿ. ಆಂಧ್ರ ಪ್ರದೇಶ ತಪ್ಪಾಗ್ಯದ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಾವು ಕೇಳೋ ಪ್ರಶ್ನೆಗೆ ನೀವು ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ತೆ ರೀ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಶಿವಲಿಂಗಯ್ಯ ಗಿರ ಮಾತ್ರಿ, ಅದರ ತಾಲೂಕು
0: ಮುಗುಳಕೋಡದಿಂದ ಶಿವಲಿಂಗಯ್ಯ ಅವರು. ಮೊದಲ ಪ್ರಶ್ನೆ ಶಿವಲಿಂಗಯ್ಯ ಅವರಿಗೆ,
1: ಕೇಳಿ ಸರ್.
0: ದಶಕಾತಿಯ ಇದು ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ?
1: ಸರ್, ನಾನು ಗೆಸ್ ಮಾಡ್ತೇನೆ, ಪಶ್ಚಿಮ ಬಂಗಾಳ ರೀ.
0: ಗೆಸ್ ಮಾಡ್ತೀರಿ, ಪಶ್ಚಿಮ ಬಂಗಾಳ ಅಂತ. ತಪ್ಪಾದ ಉತ್ತರ ಶಿವಲಿಂಗಯ್ಯ ಅವರ. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಹಲೋ
2: ಸರ್,
0: ನಮಸ್ತೆ, ಯಾರು, ಎಲ್ಲಿಂದ ರೀ?
2: ಇಲ್ಲಿ ತಾಳಿಕೋಟೆ ಸರ್.
0: ಹಾಂ ಹೇಳ್ರಿ, ಎಲ್ಲಿಂದ ಮಾತಾಡಕತ್ತೀರಿ? ತಾಳಿಕೋಟೆಯಿಂದ. ಹೆಸರು?
2: ನನ್ನ ಹೆಸರು ಬಸವರಾಜ್ ಸರ್.
0: ಬಸವರಾಜ್. ಹಲೋ
2: ಸರ್, ಕೊಸರಿ ಕಾಲ್
0: ಬಸವರಾಜ್ ತಾಳಿಕೋಟಿಂದ ಮಾತಾಡಕತ್ತಿ.
2: ಹಾಂ.
0: ದಶಕಾತಿಯ ಇದು ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ?
2: ಸರ್, ಒಡಿಶಾ ಸರ್.
0: ಒಡಿಶಾ ಅಂತೀರಿ?
2: ಹಾಂ ಸರ್.
0: ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಬಸವರಾಜ್.
2: ಹಾಂ ಸರ್.
0: ಅಲ್ಲೂರಿ ಸೀತಾರಾಮ್ ರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಹಲೋ.
2: ತೆಲಂಗಾಣ ಸರ್.
0: ತೆಲಂಗಾಣ, ತಪ್ಪಾದ ಉತ್ತರ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ.
3: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಇಲ್ಲಿಂದ ರೀ?
3: ಸರ್, ರೋಹನ್ ಸರ್.
0: ವಿಜಯಪುರದಿಂದ ರೋಹನ್ ಅವರು.
3: ಹೌದು ಸರ್.
0: ಅಲ್ಲೂರಿ ಸೀತಾರಾಮ್ ರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ?
3: ಆಂಧ್ರ ಪ್ರದೇಶ.
0: ಸ್ಥಳ ಹೇಳಬೇಕ್ರಿ, ಎಲ್ಲಿದೆ ಅಂತ ಕೇಳಿದೆ ನಾನು, ರಾಜ್ಯ ಅಂತ ಕೇಳಿಲ್ಲ. ನಿರ್ದಿಷ್ಟವಾಗಿ ಒಂದು ವಿಮಾನ ನಿಲ್ದಾಣ ಸ್ಥಳ ಇರ್ತದ, ಆ ಸ್ಥಳವನ್ನು ಹೇಳಬೇಕು ಅನ್ನೋದು ಉತ್ತರ. ರಾಜ್ಯ ಸರಿಯಾಗಿದೆ, ಪರ್ಟಿಕ್ಯುಲರ್ ಆಗಿ ಒಂದು ಸ್ಥಳದಲ್ಲಿ ಅದನ್ನು ಸ್ಥಾಪನೆ ಮಾಡಲಾಗಿದೆ. ಐಡಿಯಾ ಇಲ್ಲ ಅಂತೀರಿ? ಧನ್ಯವಾದ ರೀ ರೋಹನ್ ಕರೆ ಮಾಡೋದಕ್ಕೆ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ತಾಮ್. ಹಲೋ.
3: ಹಲೋ
0: ಹಲೋ, ನಮಸ್ತೆ.
3: ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
3: ಸರ್, ಬೀದರಿಂದ ಮೋಹನ್ ಮಾತಾಡ್ತಾ ಇರೋದು.
0: ಬೀದರ್ದಿಂದ ಮೋಹನ್ ಅವರು.
3: ಹೌದು ಸರ್.
0: ಮೋಹನ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
3: ಇಲ್ಲ ಸರ್, ಕಾಲ್ ಮಾಡ್ತಾ ಇದ್ದೆ ನಾನು.
0: ಅಲ್ಲೂರಿ ಸೀತಾರಾಮ್ ರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅನ್ನೋದು ಪ್ರಶ್ನೆ ರೀ.
3: ಏರ್ಪೋರ್ಟ್ ಸರ್.
0: ಹೌದ್ರಿ, ಆಂಧ್ರ ಪ್ರದೇಶ ರಾಜ್ಯ ಒಪ್ಕೊಳ್ಳುವಂಥದ್ದು. ಆದರೆ ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಅನ್ನೋದು ಬೇಕು, ನಿಲ್ದಾಣ ಎಲ್ಲಿದೆ ಅನ್ನೋದು.
3: ಅಲ್ಲ, ಇದು ಭೋಗಪುರಂ ಅಂತ ಬರುತ್ತೆ, ಭೋಗಪುರಂ ಅಂತ.
0: ಭೋಗಪುರಂ ಅಂತೀರಿ?
3: ಹೌದು ಸರ್.
0: ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ.
3: ಹಾಂ ಸರ್.
0: ಇನ್ನು ಎರಡನೇ ಪ್ರಶ್ನೆ ರೀ.
3: ಹಾಂ ರೀ.
0: ಇಂಡೋನೇಷ್ಯಾದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ಅಲ್ಲ, ಗೆಸ್ ಮಾಡ್ತಾ ಇದ್ರ ಏನು ಉತ್ತರ ನಿಖರವಾಗಿ?
3: ಲಡಾಂಗ್ ಅಂತ ಒಂದ್ ಮೂರ್ನಾಲ್ಕು ಕಂಟ್ರಿಗಳು ಬರ್ತವೆ, ಆಫ್ರಿಕಾ, ಆಸ್ಟ್ರೇಲಿಯಾ ಈ ತರ ಇರ್ತವೆ. ಅದಕ್ಕಾಗಿ ಅದು ಲಡಾಂಗ್ ಏನ್ ಬರುತ್ತದೆ ಇಂಡೋನೇಷ್ಯಾದಲ್ಲಿ?
0: ಲಡಾಂಗ್ ಅಂತೀರಿ? ಖಂಡಿತ ಮೋಹನ್, ಸರಿಯಾದ ಉತ್ತರ ಲಡಾಂಗ್ ಅನ್ನೋದು. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರಿ. ಇನ್ನು ಮೂರನೇ ಪ್ರಶ್ನೆ ತಮಗ. ಹಲೋ. ಜಾನುವಾರುಗಳಲ್ಲಿ ಬರುವ

0: ಪಾದ ಮತ್ತು ಬಾಯಿ ರೋಗ ಯಾವ ವೈರಸ್ನಿಂದ ಹರಡುತ್ತದೆ?
1: ಜಾನುವಾರು ಸರ್?
0: ಹೌದ್ರಿ,
1: ಜಾನುವಾರು ಕಾಲದಲ್ಲಿ ಇದು ಬರುತ್ತೆ ಸರ್, ಇದು
0: ಯಾವ್ದು
1: ವೈರಸ್ ಬರುತ್ತೆ? ಅಪೋವೈರಸ್, ಅಪೋವೈರಸ್ ಅಂತ ಏನು ಬರುತ್ತೆ, ಕುರಿ ಮೇಕೆ ಹಂದಿ ಮತ್ತ ಗೊರ್ಸ್ ಅಂತ ಇರ್ತಾವಲ್ಲ, ಗೊರ್ಸ್ ಪ್ರಾಣಿಗಳು ಎರಡು ಪಾದಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ,
0: ಅದು ಗೊರಸ್ ಆಯ್ತ್ರಿ. ಪ್ರಶ್ನೆ
1: ಅದರಲ್ಲಿ ಅಪೋವೈರಸ್ ಅಂತ ಬರುತ್ತೆ ಸರ್.
0: ಯಾವ್ದ್ರಿ?
1: ಅಫೋ, ಅಪೋವೈರಸ್ ಅಂತ ಬರುತ್ತೆ.
0: ಅಫೋವೈರಸ್,
1: ಅಫೋವೈರಸ್,
0: ಅಫೋವೈರಸ್ ತಪ್ಪಾದ ಉತ್ತರ ರೀ.
1: ಹೌದಾ ಸರ್?
0: ಪಾದ ಮತ್ತು ಬಾಯಿ ರೋಗ ಅಂತ ಕೇಳಿದ ಪ್ರಶ್ನೆನಾ?
1: ಹಾಂ ಸರ್.
0: ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ ಮೋಹನ್.
1: ಓಕೆ ಸರ್.

0: ಹಲೋ,
1: ಅಲ್ಲ ನಮಸ್ಕಾರ
0: ನಮಸ್ತೆ. ಯಾರು ಇಲ್ಲಿಂದ ರೀ?
1: ಸರ್, ವಿಶ್ವನಾಥ್ ಅಂತ.
0: ವಿಶ್ವನಾಥ್ ಅವರು.
1: ಹೌದು ಸರ್.
0: ವಿಶ್ವನಾಥ್ ಎಲ್ಲಿಂದ ಮಾತಾಡ್ಲಿಕ್ಕತ್ತೀರಿ?
1: ಸರ್, ಬಾಗೇವಾಡಿಯಿಂದ ಮಾತಾಡೋಣ.
0: ಬಾಗೇವಾಡಿಯಿಂದ.
1: ಹೌದು ಸರ್.
0: ಪ್ರಶ್ನೆ ಹಿಂಗದ್ರಿ,
1: ಹಾಂ ಸರ್.
0: ಜಾನುವಾರುಗಳಲ್ಲಿ ಬರುವ ಪಾದ ಮತ್ತು ಬಾಯಿ ರೋಗ ಯಾವ ವೈರಸ್ನಿಂದ ಬರುತ್ತದೆ?
1: ಆಪ್ಟೋ
0: ಹಲೋ,
1: ಆಪ್ಟೋ ವೈರಸ್ ಸರ್.
0: ಆಪ್ಟೋ ಅಂತೀರಿ?
1: ಹಾಂ ಸರ್.
0: ಆಪ್ಟೋ ತಪ್ಪಾದ ಉತ್ತರ. ಏನೇಗ್ ಮೋಹನ್ ಕೂಡ ಅದೇ ಹೇಳಿದರು. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಹಲೋ
2: ಹಲೋ
0: ಹಲೋ ಹಲೋ ನಮಸ್ತೆ. ವಿನಾಯಕ್ ಅವರು. ವಿನಾಯಕ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
2: ಕೇಳಿ ಸರ್. ನಾನು
0: ಜಾನುವಾರುಗಳಲ್ಲಿ ಬರುವ ಪಾದ ಮತ್ತು ಬಾಯಿ ರೋಗ ಯಾವ ವೈರಸ್ನಿಂದ ಹರಡುತ್ತದೆ? ಹೇಳ್ರಿ.
2: ಅಪ್ತೋ ವೈರಸ್
0: ಅಪ್ತೋ ವೈರಸ್ ಅಂತೀರಿ?
2: ಹೌದು ಸರ್.
0: ಆಪ್ತೋ ವೈರಸ್ ತಪ್ಪಾದ ಉತ್ತರ ರೀ. ಧನ್ಯವಾದ ವಿನಾಯಕ್ ಕರೆ ಮಾಡಿದ್ದಕ್ಕೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.

0: ಘಟನೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಕೆಳಗ್ರೆ ನೇರ ಪ್ರಸಾರದಲ್ಲಿ ಜ್ಞಾನಮಾನ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ.

ಕೆಳಗಡೆ ಪ್ರಶ್ನೆಯನ್ನು ಕೇಳಿದೆ, ಜಾನುವಾರುಗಳಲ್ಲಿ ಬರುವ ಪಾದ ಮತ್ತು ಬಾಯಿ ರೋಗ ಯಾವ ವೈರಸ್ನಿಂದ ಹರಡ್ತಂತ? ಇದಕ್ಕೆ ಸರಿಯಾದ ಉತ್ತರ ಅಫ್ತೋ. ಗಮನಿಸಿ, ಸರಿಯಾದ ಉತ್ತರ ಅಫ್ತೋ.

ಇದಾಗಿತ್ತು ಈ ವಾರದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ದೀಪಕ್ ಬೆಕ್ವಡ್ಕರ್ ಹಾಗೂ ಸಂಜಯ್ ಬಿರಾಜ್ದಾರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೀನ್.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಕಡೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

ಕೊಂಡು ಬರೋಣ. ಕೆಳಗರೆ ಇನ್ನು ಮುಂದೆ ಅಂದರೆ 6:15 ಮಕ್ಕಳ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಇನ್ನು 6:30 ಸೇವಾ ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. 6:35 ಕಾಣೆ ಅದರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 6:50 ಪ್ರಾಯೋಜಿತ ಕೇಸರಿಮಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದರಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎಸ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇನ್ನು 7:20 ಡೊಳಿನ ಪದಗಳು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳಿನ ಸಂಘದವರಿಂದ. ಇನ್ನು 7:45 ಸಮಾಚಾರ ದರ್ಶನ, ಭಾರತ ವಾರ್ತಾ ಚಿತ್ರ ಮೂಡಿಬರಲಿದೆ. 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕೇಳಲಿದ್ದೀರಿ ಪುಷ್ಪಹಾರಿ ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್. 9:30 ಯುವವಾಣಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿ ಅಭ್ಯಾಸ ಮಾಡುತ್ತಿರುವ ಹಾಸನದ ಸ್ಮೃತಿ ಎಸ್ ಸಿ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಸುಜಾತ ಎಚ್ ತಳವಾರ್. ಇನ್ನು 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಅಶ್ವಿನಿ ಎಂ ದಲ್ವಿ ಅವರ ಹಾಡುಗಾರಿಕೆ ಇದೆ. ಇನ್ನು 11:00 ಹಿಂದಿಯಲ್ಲಿ ವಾರ್ತೆಗಳು. ಕೆಳಗರೆ ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಚಿಂತನ ಡಾಕ್ಟರ್ ಡಿ ಸಿ ಗೀತಾ ಅವರಿಂದ. 6:35 ರೈತರಿಗೆ ಸಲಹೆಗಳು. 7:15 ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಹಾಗೂ 9:35 ಕನ್ನಡ ಚಿತ್ರಗೀತೆಗಳು. ಇನ್ನು 8:30 ಛಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಚಿತ್ರಗೀತೆಗಳನ್ನು ಕೇಳಬಹುದು. ಕೆಳಗರೆ ನಾಳೆ ಬೆಳಿಗ್ಗೆ 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಡನೆ ವಿಶೇಷ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಸಿಹಾಳ್. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ. ನಿರ್ಮಾಣ ಆಶಾ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಆಯ್ದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. ಈ ಮಾಹಿತಿಯನ್ನು ನೀಡಲಿದ್ದಾರೆ ಪತ್ರಕರ್ತೆ ಚಂದನ್ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕೆಳಗರೆ ನಾಳೆ ಸಂಜೆ 5:00 ಬುಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮವಿದೆ. 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ತದನಂತರ ನೀತಿಕತೆ ಮೂಡಿಬರಲಿದೆ. 6:10 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:30 ಸೇವಾ ಮಾಹಿತಿ, 6:35 ಕಾಣಿ ಅದರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 6:51 ಕೆಸರಮಣಿ ಕಾರ್ಯಕ್ರಮ. ಕೆಳಗರೆ ನಾಳೆ ಸಂಜೆ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು 7:45 8:45 9:15 ಆಟದ ಮುಕ್ತಾಯವರೆಗೆ ಮೂಡಿಬರಲಿದೆ. ಕೆಳಗರೆ ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪುಟ್ಟ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:15 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು

0: ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಸಮಯ ಆಗಲಿದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪ್ರಥಮ ದಿವಸೆ ಸರ್ವಸಮ್ಮತ್ಯ ನವದೆಹಲಿ ಘೋಷಣಾಪತ್ರಂ ಅಂಗೀಕೃತಂ. ಘೋಷಣಾಪತ್ರಸ್ಯ ಅಂಗೀಕಾರಃ ಸದಸ್ಯ ರಾಷ್ಟ್ರಾಣಾಂ ಸಮನ್ವಿತಾನಾಂ ಸಂಕಲ್ಪಾನಾಂ ಕೃತೆ ಸ್ಪಷ್ಟ ಮಾರ್ಗದರ್ಶಕಃ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಮಲೇಷಿಯಾ, ವಿಯೆಟ್ನಾಂ, ಇಥಿಯೋಪಿಯಾ ಪ್ರಧಾನಮಂತ್ರಿಭಿ ತಥಾ ಅಬುಧಾಬಿ ಯುವರಾಜೇನ ಸಹ ದ್ವಿಪಕ್ಷೀಯ ವಾರ್ತಾ ಸಂಚಾಲಿತಾಃ. ಅದ್ಯ ಸಾಯಂ ಚೀನ ರಾಷ್ಟ್ರಪತಿನಾ ಶೀ ಜಿನ್ಪಿಂಗ್ ವರ್ಯೇಣ ಸಹ ಸಂಭಾಷಣಂ ವಿಧೀಯತೆ. ಷಡ್ವರ್ಷೀಯ ಸ್ಥಗನಂ ಸಮಾಪಯತ. ಚೀನದೇಶೇನ ಅಸ್ಯ ಮಾಸಸ್ಯ ಏಕವಿಂಶತಿ ದಿನಾಂಕಾತ್ ಗ್ವಾಂಗ್ಶೌ ನವದೆಹಲಿ ಮಧ್ಯೆ ನಿಯಮಿತ ಯಾತ್ರಿ ವಿಮಾನ ಸೇವಾ.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬಿಡೋದನ್ನ.
1: ಏ ಏ ಏ, ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ,

0: ते खिडक्या हासी येलियर की उगळी जळा पापा
1: असा बिळी अंगी आला
0: हाळा गुतो
2: सिट बरा केला मत अवरी
1: खुदच मंचा बिडरी अंकल
0: एनो नोडल तो उगळान अंकल प्लीज क्षमा माड्री
2: अंत अंदुदक सुमनादव पाप लग्न कोंडिद्रंत
3: होकर होकर बस निल्लिसि जगळक बंदना इव मुदक ತಲೆಯಾಗ ಒಂದು ಬಿಳಿ ಕೂದಲಿಲ್ಲ ಏ ಏ ಬುದ್ಧಿಗಿದ್ದೆ ಐತೋ ಇಲ್ಲ
4: ಅಂತಾನ ಮಗ
0: ಅಪ್ಪ ತಪ್ಪು ನಿಂದ ಹೌದಿಲ್ಲೋ ಒಪ್ಕೋ
5: ನೀವೇನಂತೀರಿ ಡ್ರೈವರ್
6: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ
5: ಖಂಡಿತ ಅಲ್ಲ ನೀವೇನಂತೀರಿ ಕಂಡಕ್ಟರ್
3: ರೈಟ್ ರೈಟ್
7: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ
8: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ
9: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವರಿಗೆ ದೂರವಾಣಿ ಸಂಖ್ಯೆ 270311 ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: चंपा चंपा ए चंपी
1: नाकिदे
0: ई चंपी ಎಲ್ಲ ಹೋಗ್ಲಿಕ್ಕೆ ದನಕಾಯಕಿ ಎ ಚಂಪಿ
1: ಅಯ್ಯ ಕರೆದ್ರೇನ್ರಿ ಅತ್ತಿಯವರು ಟಿವಿಯಾಗ ನೋಡಿದ್ರು ಅದೆಷ್ಟು ಚಂದ ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರು
0: ಅಯ್ಯಯ್ಯಯ್ಯ ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ
1: ಏನಾಗಿದೆ
0: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲಾಗ್ಯಾವ ನೋಡ್ ನಡಿ ಆ ಕಡೆ
1: ಒಲಿ ಮ್ಯಾಗ ಇದ ಹಾ ಇದ ಈಗ ಇಟ್ಟಿನ್ರಿ ಅತ್ತಿಯವ್ರು
0: ಟಿವಿ ಮುಂದ ಕೂಡೋದು ಬಿಡ ನಿನ್ನ
1: ಇಲ್ಲಿ ಇಡ್ರಿ ಅತ್ತಿಯವ್ರ ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ
0: ಲೇ ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ ಖಬರ್ ಐತೇನ ನಿನಗ ಮೈ ಮ್ಯಾಗ
1: ಟಿವಿ ಬೇಡ್ರಿ ಅತ್ತಿಯವ್ರ ಟಿವಿ ಬೇಡ್ರಿ
0: ಏ ಬಾಯ್ ತೆಗಿಬೇಡ ಇನ್ನ
1: ಅಯ್ಯೋ ನನ್ಗಲ್ಲ
2: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
3: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
4: ಯಾರು ಯಾರು ನೀ ಯಾರು
3: ಅಂತ ಕೇಳದ ರಾಜ.
5: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
6: ಇಲ್ಲ ಇಲ್ಲ, ನಾನು ಬದುಕಬೇಕು.
3: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
5: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
7: ಆತ್ಮೀರೆ, ಈಗ ಸಮಯ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ಮಹಿಳೆಯ ಚೆಹರೆ ಪಟ್ಟಿ ಹೆಸರು ಹೀಗಿದೆ. ಕಾಣೆಯಾದವಳ ಹೆಸರು ಮತ್ತು ವಿಳಾಸ ಶ್ವೇತಾ, ತಂದೆ ಬಸವರಾಜ್ ಮರಾಠಿ, ವಯಸ್ಸು 19 ವರ್ಷ ಆಗಿದ್ದು, ಜಾತಿ ಹಿಂದೂ ಮರಾಠ, ಉದ್ಯೋಗ ಶಿಕ್ಷಣ ಸಾಕಿನಲಿಂಗದಲ್ಲಿ, ತಾಲೂಕು ತಾಳಿಕೋಟೆಯಾಗಿದ್ದು, ಚೆಹರೆ ಗುರುತು ಹೀಗಿದೆ. ಶಾರೀರಿಕವಾಗಿ ತಳ್ಳಗೆ ಸದೃಢ ಮೈಕಟ್ಟು ಹೊಂದಿದ್ದು, ಗೋಧಿ ಬಣ್ಣ, ದುಂಡುಮುಖ, 5 ಫೂಟ ಎತ್ತರ ಇರುತ್ತಾಳೆ. ಮಾತನಾಡುವ ಭಾಷೆ ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಮೈಮೇಲೆ ಧರಿಸಿದ ಬಟ್ಟೆಗಳು ಹಳದಿ ಮಿಶ್ರಿತ ನೀಲಿ ಬಣ್ಣದ ಟಾಫ್ ಮತ್ತು ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿಕೊಂಡು ಹೋಗಿರುತ್ತಾಳೆ. ಈ ತರಹ ಕಾಣೆಯಾದ ಮಹಿಳೆ ಬಗ್ಗೆ ಕಂಡುಬಂದಲ್ಲಿ ಹತ್ತಿರದ PSI ಕಾನೂನು ಮತ್ತು ಸುವ್ಯವಸ್ಥೆ ತಾಳಿಕೊಟ್ಟಿ ಇವರನ್ನ ಸಂಪರ್ಕಿಸಲು ಕೋರಲಾಗಿದೆ. ಆತ್ಮೀಯರೇ, ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:37 ಆಗುತ್ತಲಿದ್ದು ಇನ್ನು ಮುಂದೆ ಕೇಳಿ ವಾಣಿಜ್ಯ ಪ್ರಕಟಣೆಗಳು. ತದನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
5: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ

0: ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3-5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ ಆರ್ಆರ್ ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು, ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ

ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾ ಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960ಕ್ಕೂ ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748A ಹೆದ್ದಾರಿಯ ಕಿಲೋಮೀಟರ್ 273.4 331.33ರವರೆಗೆ ರಸ್ತೆ ಅಭಿವೃದ್ಧಿ, ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14ರಂದು ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ 1 ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ರಕ್ಷಣೆ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮ್ಮ ರೈತರು ಸುಸ್ಥಿರ ಮೀನುಗಾರಿಕೆ ಮಾಡ್ಬೇಕಂತಿರ್ತಾರೆ, ಮತ್ತೆ ಜಲ ಸಂಪನ್ಮೂಲಗಳ ಸಂರಕ್ಷಣೆನೂ ಮಾಡ್ಬೇಕಂತಿರ್ತಾರೆ. ಏನ್ ಮಾಡಬೇಕು, ಸುಸ್ಥಿರ ಮೀನುಗಾರಿಕೆ ಅಂದ್ರೆ ಏನು, ಅದರಿಂದ ಆರಂಭಿಸಿ.
7: ಸುಸ್ಥಿರ ಮೀನುಗಾರಿಕೆ ಇದರ ಮೂಲ ಉದ್ದೇಶನೇ ಇಂದಿನ ಒಂದು ಲಾಭಕ್ಕೋಸ್ಕರ ಮುಂದಿನ ಪೀಳಿಗೆಗಳಿಗೆ ನಮ್ಮ ಸಂಪನ್ಮೂಲಗಳನ್ನು ಬಲಿ ಕೊಡುವಂಥದ್ದು ಆಗಬಾರದು ಅನ್ನೋ. ನಾವು ಎಷ್ಟೇ ಆದಾಯವನ್ನು ಪಡೆದರೂ ಕೂಡ ಅದು ಮುಂದಿನ ಪೀಳಿಗೆಗಳಿಗೂ ಕೂಡ ಉಳಿಬೇಕು, ಆ ಸಂಪನ್ಮೂಲಗಳನ್ನು ಬಳಕೆ ಮಾಡಲು ಹಕ್ಕು ಕೂಡ ಅವ್ರಿಗಿದೆ. ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಬೇಕು. ಆ ವ್ಯವಸ್ಥೆಗಳಲ್ಲಿ ಈ ಸುಸ್ಥಿರ ಮೀನುಗಾರಿಕೆ ಕೂಡ ಒಂದು. ಯಾವುದೇ ಮೀನು ಸಾಕಾಣಿಕೆಯನ್ನು ಮಾಡಿ, ಎಷ್ಟೇ ಪ್ರಮಾಣದಲ್ಲಿ ಮಾಡಿ, ಆದರೆ ಯಾವುದೇ ರೀತಿಯಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಜಲಸಂಪನ್ಮೂಲಗಳಿಗಾಗಿರ್ಬೋದು ಅಥವಾ ಪರಿಸರ ಹೆಚ್ಚು ಹಾನಿಯಾಗದಿದ್ದಂಗೆ ನೋಡ್ಕೊಳ್ಳೋವಂಥದ್ದು ಇದರ ಮೂಲ ತತ್ವ ಆಗಿದೆ.
6: ಹಾಗೆಯೇ ನಮ್ಮ ರೈತರು ಸರಳವಾಗಿ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು?
7: ಈಗ ಸರಳವಾಗಿ ಹೇಳೋದಂದರೆ, ಈಗ ನೀರಿನ ಬಳಕೆ, ಈಗ ನಾವು ಒಂದು ಕೆರೆ ಅಥವಾ ಒಂದು ಜಲಗಳಿಂದ ಉಪಯೋಗಿಸೋದು, ಎಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಬಳಕೆ ಮಾಡ್ತಿದ್ವಿ, ಆ ಬಳಕೆ ಮಾಡೋದ್ರಿಂದ ಅದರ ಏನು ನೈಸರ್ಗಿಕ ರೀತಿ ಇದೆ ಅದು ಬದಲಾವಣೆ ಆಗಬಾರ್ದು. ಕೆಲವರು ಏನು ಮಾಡ್ತಾರೆ ಅಂದರೆ, ಕೆರೆಗಳಲ್ಲಿ ನೀರೇ ಕಡಿಮೆ ಇದೆ, ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಕೃಷಿಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯವಸ್ಥೆಗಳಿಗೋ ನೀರಿನ ಹೆಚ್ಚಿನ ಬಳಕೆ ಮಾಡಿದ್ರೆ ಆ ಕೆರೆಗಳಲ್ಲಿ ಇರುವಂಥ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತೆ. ಅದು ಒಂದು. ಎರಡನೇದಾಗಿ, ಅದರ ಮೇಲೆ ಅವಲಂಬಿತವಾಗಿರುವಂಥ ಹಲವಾರು ದೊಡ್ಡ ಪ್ರಾಣಿಗಳು, ಅದು ದನಕರುಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಮೀನುಗಳೇ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ಸಮಸ್ಯೆಗೆ ಈಡಾಗುತ್ತೆ. ಈ ಥರದ ಒಂದು ಸಮತೋಲನವಾದಂಥ ನೀರಿನ ಬಳಕೆಯನ್ನು ನಾವು ಮಾಡದೇ ಇರೋದರಿಂದ ನಮಗೆ ಹಲವಾರು ರೀತಿಯಲ್ಲಿ ಸಮಸ್ಯೆ ಬರುತ್ತೆ. ಈಗ ಇನ್ನೊಂದು ಉದಾಹರಣೆಗೆ ಹೋದರೆ, ನಾವು ಮೀನು ಕೃಷಿಯಲ್ಲಿ ಅಂತಂದರೆ, ನಾವು ಒಂದು ಜಾಗದಲ್ಲಿ ಒಂದು ಪ್ರಮಾಣದಲ್ಲಿ ಒಂದು ಮೀನನ್ನು ಸಾಕಾಣಿಕೆ ಮಾಡಬೇಕು ಅಂತಿದ್ದಾಗ ನೈಸರ್ಗಿಕವಾಗಿ ಇರುವಂಥ ವ್ಯವಸ್ಥೆಗಳನ್ನು ಬಳಕೆ ಮಾಡಿ ವೈಜ್ಞಾನಿಕ ಪದ್ಧತಿಗಳನ್ನು ಬಳಕೆ ಮಾಡಬೇಕು. ನಾವು ಒಂದು ಜಾಗದಲ್ಲಿ ವೈಜ್ಞಾನಿಕವಾಗಿ ಇಷ್ಟೇ ಮೀನುಗಳನ್ನು ಸಾಕಾಣಿಕೆ ಮಾಡಿ ಅಂತ ನಾವು ಹೇಳ್ತೇವೆ, ಯಾಕಂದರೆ ಅದರಲ್ಲಿ ಬಿಡುವಂಥ ತ್ಯಾಜ್ಯ ಇರ್ಬೋದು, ಅದನ್ನು ವಿಲೇವಾರಿ ನಮಗೆ ಸುಲಭ ಆಗುತ್ತೆ ಹಾಗೂ ಅದನ್ನು ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ಆ ಒಂದು ಹೆಚ್ಚಿನ ಪ್ರಮಾಣವನ್ನು ನಾವು ಮಾಡ್ಕೊಳ್ಳೋದಾದರೆ ನೀರು ಹಾಳಾಗುತ್ತೆ, ಅದರ ಜೊತೆ ಅಲ್ಲಿರುವಂಥ ಪರಿಸರ ಹಾಳಾಗುತ್ತೆ, ಅದರ ಜೊತೆಗೆ ಮೀನಿನ ಆರೋಗ್ಯ ಕೂಡ ಹಾಳಾಗುತ್ತೆ. ಕೊನೆಗೆ ಹೆಚ್ಚು ಲಾಭ ಬರದೆ ಕಡಿಮೆ ಆದಾಯದೊಂದಿಗೆ ಆ ಒಂದು ಕೃಷಿಯು ತನ್ನ ಕಳೆಯನ್ನು ಕಳ್ಕೊಳ್ಳೋದು ಸಾಧ್ಯ ಆಗಿರುತ್ತೆ.
6: ಡಾಕ್ಟರ್ ಚೇತನ್ ಅವರೇ, ಮೀನು ಸಾಕಾಣಿಕೆಯಲ್ಲಿ ಜಲಸಂಪನ್ಮೂಲಗಳ ಸಂರಕ್ಷಣೆಯನ್ನು ನಾವು ಹೆಂಗೆ ಮಾಡಬೇಕು?
7: ಜಲಸಂಪನ್ಮೂಲಗಳು ನಮ್ಮ ಪ್ರತಿಯೊಂದು ಜೀವಿಗೂ ಜೀವನಾಡಿಯದು.
6: ಹೌದು,
7: ಯಾವುದೇ ವಿಷಯಕ್ಕೆ ನಾವು ಹೋದರೂ ಕೂಡ ನಮಗೆ ನೀರು ಅತ್ಯಮೂಲ್ಯವಾಗಿರೋಂಥದ್ದು. ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಕಾಪಾಡ್ಕೋಬೇಕು. ಯಾಕಂದರೆ ಅದು ಈಗಿನ ರೀತಿಯಲ್ಲಿ ನಾವು ನೋಡೋದಾದರೆ ಹಲವಾರು ಜನರಿಗೆ ಅದರ ಪರಿಣಾಮ ಗೊತ್ತಾಗಿದೆ. ಯಾಕಂದರೆ ಈಗಾಗಲೇ ನಮಗೆ ಹಲವಾರು ರೀತಿಯಲ್ಲಿ ಮಳೆಗಾಲಗಳು ಸರಿಯಾಗಿ ಆಗ್ತಾ ಇಲ್ಲ, ನೀರಿನ ಪ್ರಮಾಣ ಎಲ್ಲೂ ಹೆಚ್ಚಾಗಿಲ್ಲ, ಅಂತರ್ಜಲದ ಮಟ್ಟ ಕುಸಿತಾ ಇದೆ, ನದಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಈ ಥರದೊಂದು ಇದರಲ್ಲಿ ನಾವು ನೀರಿನ ಬಳಕೆ ಮಾಡುವಂಥ ರೀತಿಯನ್ನು ಕೂಡ ನಾವು ಸರಿಯಾಗಿ ಮಾಡ್ಕೋಬೇಕು. ಇದು ವೈಜ್ಞಾನಿಕ ರೀತಿಯಲ್ಲಿ ಹಲವಾರು ಮಾರ್ಗಗಳಿದೆ, ಇದನ್ನು ನೋಡಿಕೊಂಡು ನಾವು ಹೆಚ್ಚಿನ ಏನೋ ಒಂದು ಸ್ಟ್ರೆಸ್ ಇದೆ ಅದು ಜಲ ಸಂಪನ್ಮೂಲಗಳ ಮೇಲೆ ಆಗದಂತೆ ನಾವು ನೋಡ್ಕೋಬೇಕು. ಇದಕ್ಕೆ ಯಾವುದೇ ಒಂದು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಎಷ್ಟು ಪ್ರಮಾಣವಾದಂಥ ನೀರು ಬೇಕೋ ಅಷ್ಟು ಮಾತ್ರ ಉಪಯೋಗಿಸುವಂಥದ್ದು. ಕೆಲವರು ಏನು ಮಾಡ್ತಾರೆ, ನೀರು ಹೆಚ್ಚೇತವಾಗಿ ಇದೆ ಅಂತ ಹೇಳಿ ಸುಮ್ಮನೆ ನೀರನ್ನು ಪೋಲು ಮಾಡುವಂಥದ್ದು. ಮತ್ತು ನಾವು ಹಲವಾರು ನಗರಗಳಲ್ಲಿ ನೋಡಿದ್ವಿ, ಬೇಡದಿದ್ದಂಥ ವಿಷಯಗಳಿಗೆ ನೀರನ್ನು ರೋಡ್ಗೆ ಹಾಕುವಂಥದ್ದು ಅಥವಾ ಗಾಡಿಗಳನ್ನು ತೊಳೆಯುವಂಥದ್ದು. ಕೆಲವು ಸಂಪನ್ಮೂಲ ಯಾವಾಗ ನಮಗೆ ನೀರಿನ ಪ್ರಮಾಣ ಹೆಚ್ಚು

0: ಹೆಚ್ಚಿದೆ, ಅದರ ಲಭ್ಯತೆ ಹೆಚ್ಚಿದೆ, ಆವಾಗ ಬಳಕೆ ಮಾಡೋದ್ರಲ್ಲಿ ಯಾವುದೇ ಒಂಥರ ಸಮಸ್ಯೆ ಇಲ್ಲ. ಆದರೆ ಕಡಿಮೆ ಇದ್ದಾಗ ಅದನ್ನು ಬಳಕೆ ಮಾಡುವಂಥ ರೀತಿಯನ್ನು ಕೂಡ ನಾವು ಅನುಸರಿಸಿಕೊಂಡು ಹೋಗಬೇಕಾಗತ್ತೆ.
1: ಅಂದರೆ ಜಲ ಸಂಪನ್ಮೂಲಗಳ ಸಂರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ,
0: ಪ್ರತಿಯೊಬ್ಬರ ಮನುಷ್ಯರ ಕೈಯಲ್ಲೇ ಇದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ನೀರು ಎಷ್ಟು ಮುಖ್ಯ ಅನ್ನೋದು ಈಗೀಗ ಅರ್ಥ ಆಗಿದೆ. ಈಗ ಪ್ರತಿಯೊಬ್ಬರು, ಈಗ ಸಣ್ಣ ಮಕ್ಕಳಿಗೆ ಕೂಡ ಇದರದ ಮನವರಿಕೆ ಹೆಚ್ಚಾಗಿರೋದ್ರಿಂದ ಅದು ಮುಂದಿನ ಪೀಳಿಗೆ ನಮ್ಮ ಏನು ಪದ್ಧತಿಗಳನ್ನು ಕೊಂಡೋಗುವಂಥ ಪೀಳಿಗೆಗಳು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತದೆ ಅನ್ನೋ ಒಂದು ಆಶಯ ನಂದಿದೆ.
1: ಈ ಕೊಳದ ನೀರಿನ ಗುಣಮಟ್ಟವನ್ನು ರೈತರು ಯಾವೆಲ್ಲ ಅಂಶಗಳ ಮೂಲಕ ಗಮನಿಸಬೇಕಾಗುತ್ತೆ?
0: ಈಗ ನಾವು ಈ ಸುಸ್ಥಿರ ಮೀನುಗಾರಿಕೆ ಅಂತ ಹೇಳ್ತಿದ್ದಾಗ ನಾವು ಅದನ್ನೇ ಹೇಳಿದ್ದು, ಪರಿಸರವನ್ನು ಹಾಳು ಮಾಡದೆ ಅಂತ ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತೇಳಿ. ಹಲವಾರು ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಪಾಲಿಸದೇ ಇದ್ದಾಗ ನೀರು ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಒಂದನೇದಾಗಿ ನಾವು ಹೇಳುವಂಥದ್ದು ಕಡಿಮೆ ಪ್ರಮಾಣ, ಅದಕ್ಕೆ ಎಷ್ಟು ಸೂಕ್ತವಾದಂಥ ತಳಿಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಮಾತ್ರ ಹಾಕಿ, ಅಥವಾ ಆಹಾರವನ್ನು ಅದಕ್ಕೆ ನೀಡ್ತಿದ್ದಾಗ ಹೆಚ್ಚಿನ ಆಹಾರವನ್ನು ಅದು ಸೇವನೆ ಮಾಡ್ತಿದೆಯಾ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಪ್ರತಿದಿನ ಆಹಾರ ಸೇವನೆ ಮಾಡಿದ್ದು ಮುಂದಿನ ದಿನಕ್ಕೆ ಅದು ಸರಿಯಾದ ರೀತಿಯಲ್ಲಿ ಮತ್ತೆ ಸೇವನೆ ಮಾಡ್ತಿದೆಯಾ ಅನ್ನೋದನ್ನು ಕೂಡ ಗಮನ ಇಟ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಹಾರ ಉಳಿದಿದೆ ಅಂತ ಹೇಳಿಬಿಟ್ಟು ಅದನ್ನು ಆಹಾರ ಅಲ್ಲೇ ಬಿಟ್ಬಿಡ್ತು, ಅದೇನಾಗುತ್ತೆ ಅದು ಕೊಳೆತು ಮತ್ತೆ ಕೆಳಗಡೆ ನೈಸರ್ಗಿಕ ತ್ಯಾಜ್ಯವಾಗಿ ಶುರು ಆಗುತ್ತೆ. ಅದರ ಜೊತೆಗೆ ಅಲ್ಲಿ ತಳಭಾಗದಲ್ಲಿ ನಾವು ಸ್ಲಡ್ಜ್ ಅಂತ ಹೇಳ್ತೇವೆ, ಇದು ಪದೇ ಪದೇ ಎಲ್ಲ ಸೇರ್ಕೊಂಡು, ಯಾಕಂದರೆ ಮೀನಿನ ತ್ಯಾಜ್ಯ, ಆಹಾರದ ತ್ಯಾಜ್ಯ, ಅದರ ಜೊತೆಗೆ ನಾವು ಗೊಬ್ಬರದ ಬಳಕೆಯನ್ನು ಕೂಡ ಮಾಡ್ಕೋತೀವಿ. ಇದೆಲ್ಲ ಸೇರಿ ಏನಾಗುತ್ತೆ ಅಂದರೆ ನೀರು ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಅದು ಹಲವಾರು ರೀತಿಯಲ್ಲಿ ಹಲವಾರು ಜೀವಿಗಳಿಗೆ ಸೃಷ್ಟಿಯಾಗುತ್ತೆ. ಅದರ ಜೊತೆಗೆ ಅದರಲ್ಲಿ ಬಿರುವಂಥ ನೈಟ್ರೋಜನ್ ಅಮೋನಿಯಾ ಆಗ್ಬೋದು, ಹೈಡ್ರೋಜನ್ ಸಲ್ಫೈಡ್ ಆಗಬಹುದು, ಈ ಥರದ್ದೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ ಅದು ವಾತಾವರಣ ಹಾಳಾಗುತ್ತೆ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ನ ನೋಡ್ಕೊಳ್ಳಿ, ಪಿ ಎಚ್ ಲೆವೆಲ್ಸ್ನ ನೋಡ್ಕೊಳ್ಳಿ, ಅಮೋನಿಯಾ ಲೆವೆಲ್ಸ್ನ ನೋಡ್ಕೊಳ್ಳಿ. ಆವಾಗ ನಿಮ್ಮ ಮೀನುಗಾರಿಕೆಯ ಹೊಂಡವು ನೀರಿನ ಗುಣಧರ್ಮ ಸರಿಯಾದ ಪ್ರಮಾಣದಲ್ಲಿದೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ನೀರನ್ನು ಪದೇ ಪದೇ ಬದಲಾಯಿಸ್ತಾರೆ, ಇದು ಅವಶ್ಯಕತೆ ಉಂಟಾ?
0: ಈ ನೀರಿನ ಬದಲಾವಣೆ ಯಾವಾಗ ಅಂತಂದರೆ ಹಲವಾರು ರೀತಿಯಲ್ಲಿ ಇದು ರೈತರಲ್ಲಿ ಒಂದು ಸಮಸ್ಯೆ ಆಗಿದೆ. ಯಾಕಂದರೆ ಕೆಲವರಲ್ಲಿ ಎಚ್ಚೆತ್ತುಕೊಂಡು ನೀರಿದೆ ಅಂತ ಏನು ಮಾಡ್ತಾರೆ ಅಂದರೆ ವಾರಕ್ಕೊಮ್ಮೆನೋ ಅಥವಾ ತಿಂಗಳಿಗೆ ಎರಡು ಸರಿ ಮೂರು ಸರಿನೋ ಬದಲಾವಣೆ ಮಾಡುವಂಥ ಸಾಧ್ಯತೆ, ಇದರ ಅವಶ್ಯಕತೆಯೇ ಇಲ್ಲ. ಯಾವಾಗ ನೀವು ಕೃಷಿ ಹೊಂಡನ್ನು ಉಪಯೋಗ ಮಾಡ್ತಿದ್ರೆ, ಆ ಕೃಷಿಯ ಹೊಂಡದಿಂದ ಆ ನೀರನ್ನು ಬೇರೆ ಕೃಷಿಗೆ ಉಪಯೋಗ ಮಾಡ್ತಿದ್ರೆ ಆವಾಗ ನೀವು ಮಾಡಿ, ಆದರೆ ಅಲ್ಲಿ ಕೂಡ ಪ್ರಮಾಣವನ್ನು ನಾವು ನಿರ್ದಿಷ್ಟವಾಗಿ ಇಷ್ಟೇ ಬಳಕೆ ಮಾಡಬೇಕು ಅನ್ನೋದು ಕೂಡ ನಾವು ತಿಳಿಸಿದ್ದೇವೆ. ಅದರ ಜೊತೆಗೆ ಈಗ ನೀರಿನ ಬದಲಾವಣೆ ಪ್ರತಿ ಕೃಷಿ ಹೊಂಡದಲ್ಲೂ ಮಾಡಬೇಕಾ ಅಥವಾ ಮೀನಿನ ಹೊಂಡದಲ್ಲಿ ಮಾಡಬೇಕಂದ್ರೆ ಇಲ್ಲವೇ ಇಲ್ಲ. ನೀರಿನ ಗುಣಧರ್ಮಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದು ಯಾವುದೇ ಥರದ ಪರಿಣಾಮಕಾರಿ ಅಂದರೆ ನಿಮ್ಮ ಎಲ್ಲ ಆಕ್ಸಿಜನ್ ಲೆವೆಲ್ ಸರಿ ಇರ್ಬೋದು, ಪಿ ಎಚ್ ಲೆವೆಲ್ ಸರಿ ಇರ್ಬೋದು, ಈ ಥರದ್ದೆಲ್ಲ ಪೂರಕವಾಗಿ ಆ ಮೀನಿನ ಬೆಳವಣಿಗೆಗೆ ಇದೆ ಅಂತಂದರೆ ಬದಲಾವಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹಲವಾರು ಕೃಷಿಕರು ಒಂದು ಬೆಳೆ ಅಂದರೆ ಕೆಲವು 6 ತಿಂಗಳಾಗುತ್ತೆ, ಕೆಲವು 8 ತಿಂಗಳಾಗುತ್ತೆ, ಕೆಲವರು 12 ತಿಂಗಳ ನೀರನ್ನೇ ಬದಲಾವಣೆ ಮಾಡದೆ ಸಾಕಾಣಿಕೆ ಮಾಡುವಂಥದ್ದು ಅದು ನಿಜವಾದ ಪದ್ಧತಿ. ನಿಮ್ಮಲ್ಲಿ ಯಾವಾಗ ನೀರು ಬದಲಾವಣೆ ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ತಳಭಾಗದಲ್ಲಿ ಸ್ಲಡ್ಜ್ ಅಥವಾ ಈ ನೈಸರ್ಗಿಕ ತ್ಯಾಜ್ಯ ಹೆಚ್ಚಾದಾಗ, ನೀರು ಕಪ್ಪು ಬಣ್ಣಕ್ಕೆ ತಿರುಗಿದಾಗ, ಅಥವಾ ನಿಮ್ಮಲ್ಲಿ ಯಾವುದೇ ರೋಗಗಳ ಉದ್ಭವ ಆದಾಗ, ಅದಕ್ಕೋಸ್ಕರ ನಾವು ಹೇಳುವಂಥ ಕೆಲವು ಪದ್ಧತಿಗಳಲ್ಲಿ ನೀರನ್ನು ಬದಲಾವಣೆ ಮಾಡಲಿಕ್ಕೆ ಹೇಳ್ತೀವಿ. ಅದನ್ನು ಹೊರತಾಗಿ ಹಾಗೆ ಸುಮ್ಮನೆ ನೀರನ್ನು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ.
1: ಡಾಕ್ಟರ್ ಚೇತನ್ ಅವರೇ, ಈ ಮೀನುಗಳ ಆಹಾರ ನಿರ್ವಹಣೆ ನೀರಿನ ಗುಣಮಟ್ಟದ ಮೇಲೆ ಹೆಂಗೆ ಪರಿಣಾಮ ಬೀರ್ಬೋದು?
0: ಒಂದು ಮೀನಿನ ಆಹಾರದಲ್ಲಿ ನಾವು ಬೆಳವಣಿಗೆಗೆ ಮೊದಲಿಗೆ ನೈಸರ್ಗಿಕ ಆಹಾರ ಉತ್ಪಾದನೆ ಮಾಡಲಿಕ್ಕೋಸ್ಕರ ನಾವೇನು ಹಸಿ ಸದ್ದನದ ಸಗಣಿಯನ್ನು ಹಾಕಲಿಕ್ಕೆ ಹೇಳ್ತೇವೆ. ಆ ಸಗಣಿಯಿಂದ ಬರೋವಂಥ ಏನು ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅದರಿಂದ ಹಲವಾರು ಸೂಕ್ಷ್ಮ ಜೀವಿಗಳು ಪ್ಲಾಂಕ್ಟನ್ ಅಂತ ಹೇಳ್ತೇವೆ ಜನರಲ್ ಆಗಿ, ಅದು ಪ್ರಮಾಣವನ್ನು ಸರಿಯಾದ ನಿರ್ದಿಷ್ಟ ರೀತಿಯಲ್ಲಿ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ದನ ಸಗಣಿ ಹೆಚ್ಚಿದೆ ಅಂತೇಳಿ ಸುಮ್ಮನೆ ಹಾಕುವಂಥದ್ದು, ಅದು ನೀರು ಗುಣಧರ್ಮಗಳು ಹಾಳಾಗೋಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಹೆಚ್ಚು ಹಸಿರಾಗಿ ಬೆಳೆಸ್ಕೊಳ್ಳೋವಂಥದ್ದು ನೀರನ್ನು, ಅದು ಅವಶ್ಯಕತೆ ಇಲ್ಲ, ಅದನ್ನು ನಾವು ಬ್ಲೂಮಿಂಗ್ ಕಂಡೀಷನ್ ಅಂತ ಹೇಳ್ತೇವೆ. ಮತ್ತು ಕೆಲವು ಬೆಳೆದಿದ್ದಂಥ ಆಲ್ಗೆಯನ್ನು ಬೆಳವಣಿಗೆ ಆಗುತ್ತೆ. ಕೆಲವು ಸರಿ ನೋಡಿರ್ಬೋದು ಮೀನಿನ ಹೊಂಡಗಳ ಮೇಲೆ ಈ ಚಾಪೆಗಳ ರೀತಿಯಲ್ಲಿ ಹಲವಾರು ಆಲ್ಗೆ ಬೆಳೆದಿರುತ್ತೆ, ಅದು ಮೀನುಗಳಿಗೆ ಉಪಯೋಗನೇ ಇಲ್ಲ. ಆ ಥರದ ಒಂದು ಆಲ್ಗೆಯನ್ನು ಬೆಳೆಸಿದ್ದಂಗೆ ನೋಡ್ಕೊಳ್ಳೋವಂಥದ್ದು ಮುಖ್ಯ ಆಗಿರುತ್ತೆ. ಮತ್ತು ಇದೆಲ್ಲ ಕೊಳೆತನ ಹತ್ರ ಏನಾಗುತ್ತೆ, ಮತ್ತೆ ತಳಭಾಗಕ್ಕೆ ಹೋಗಿ ಅದೇ ಸ್ಲಡ್ಜ್ ಆಗುತ್ತೆ. ಆ ಮೀನಿನ ಆಹಾರ, ನಾನು ಆಗಲೇ ಹೇಳಿದಾಗೆ ಮೀನಿನ ಆಹಾರವನ್ನು ಸ್ವೀಕಾರ ಮಾಡದೆ ಬಿಟ್ಟಿರುವಂಥದ್ದು ಕೂಡ ತಳಭಾಗಕ್ಕೆ ಸೇರುತ್ತೆ. ಇದರ ಜೊತೆಗೆ ಈ ಕೊಳೆತ ಪದಾರ್ಥ ಏನಿದೆ, ಈ ಆಲ್ಗೆ ಆಗಿರ್ಬೋದು ಅಥವಾ ಸಗಣಿ ಆಗಿರ್ಬೋದು, ಇದೆಲ್ಲ ತಳಭಾಗದಲ್ಲಿ ಸೇರಿಕೊಳ್ಳುತ್ತೆ. ಇದರ ಜೊತೆಗೆ ಮೀನು ಬಿಡುವಂಥ ತ್ಯಾಜ್ಯ ಕೂಡ ಇದೆ. ಇದೆಲ್ಲ ಸೇರಿ ನೀರಿನ ಗುಣಧರ್ಮ ಹಾಳಾಗಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಕಪ್ಪು ಬಣ್ಣ ತಿರುಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು

0: ಮೀನಿನ ಆಹಾರದ ಸರಿಯಾದ ರೀತಿಯನ್ನು ಬಳಕೆ ಮಾಡಿ ನೀರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರಿಂದ ನಾವು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇರುತ್ತೆ.
1: ಈ ಮೀನು ಸಾಕಾಣಿಕೆಯಲ್ಲಿ ಸಾವಯವ ತ್ಯಾಜ್ಯ ಮತ್ತು ಉಳಿದ ಆಹಾರವನ್ನು ಹೆಂಗೆ ನಿರ್ವಹಿಸಬೇಕು ಡಾಕ್ಟರ್ ಚೇತನ್ ಅವರೇ?
0: ನಾವು ಸಾವಯವ ತ್ಯಾಜ್ಯನ ಯಾವಾಗ ಅಂತಂದರೆ ಸರಿಯಾದ ಪ್ರಮಾಣ, ವೈಜ್ಞಾನಿಕವಾಗಿ ನಾವು ಹೇಳಿದಾಗ ಇಷ್ಟು ಪ್ರಮಾಣ ಇಷ್ಟು ಜಾಗಕ್ಕೆ ಉಪಯೋಗಿಸಿ ಅಂತ ಹೇಳೋದು, ಅಷ್ಟನ್ನು ಬಳಕೆ ಮಾಡಿದ್ರೆ ಈ ಸಮಸ್ಯೆ ಬರೋದಿಲ್ಲ. ಮತ್ತು ನಾನು ಹೇಳಿದಾಗ ಮೀನಿನ ಆಹಾರವನ್ನು ಉಪಯೋಗಿಸಿದಾಗ ಅದು ಸರಿಯಾದ ಪ್ರಮಾಣವಾದ ಆಹಾರವನ್ನು ಸ್ವೀಕಾರ ಮಾಡ್ತಿದೆಯಾ, ಉಳಿತಾ ಇದ್ದರೆ ಮುಂದಿನ ದಿನಕ್ಕೆ ಅದರ ಪ್ರಮಾಣ, ಮೀನಿನ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದು ಸಂಪೂರ್ಣವಾಗಿ ಅದನ್ನು ಬಳಕೆ ಮಾಡ್ತಾ ಇದೆ ಅಂದರೆ ಅದರ ಪ್ರಮಾಣವನ್ನು ಹೆಚ್ಚಿಸ್ಕೊಂಡು ಹೋಗಬೇಕು. ಕೆಲವರು ಏನು ಮಾಡಿದ್ರೆ ನಾನು ಇವತ್ತು 1 ಕೆಜಿ ಹಾಕ್ತಾ ಇದ್ದೇನೆ ಅಂತಂದರೆ ನಾಳೆ ಕೂಡ ನಾನು 1 ಕೆಜಿ ಹಾಕ್ತೇನೆ, ಅದು ತಿನ್ನಲಿ ಬಿಡಲಿ ಅಂತಂದರೆ ಒಂದು ನೀವು ಮೀನು ಆಹಾರಕ್ಕೆ ಮಾಡಿರುವಂಥ ಖರ್ಚು ಹಾಳಾಗುತ್ತೆ, ಅದರ ಜೊತೆಗೆ ನೀರಿನ ಗುಣಧರ್ಮಗಳು ಹಾಳಾಗುತ್ತೆ, ಅದರ ಜೊತೆಗೆ ರೋಗ ರುಜಿನಗಳು ಬರೋದಕ್ಕೆ ಹೆಚ್ಚಿನ ಸಾಧ್ಯತೆ ಕೂಡ ಇರುತ್ತೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಅಂದರೆ ಸಾವಯವ ತ್ಯಾಜ್ಯವನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಆಹಾರಗಳನ್ನು ಬಳಕೆ ಮಾಡುವ ಪ್ರಮಾಣ, ಅದರ ಮಾರ್ಗ ಹಾಗೂ ಅದು ಸರಿಯಾದ ವೈಜ್ಞಾನಿಕ ರೀತಿ ಇದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ.
1: ಈಗ ರಾಸಾಯನಿಕ ಮತ್ತು ಔಷಧಿಗಳ ಅತಿಯಾದ ಬಳಕೆ ಜಲಸಂಪನ್ಮೂಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಚೇತನ್ ಅವರೇ?
0: ಈಗ ರಾಸಾಯನಿಕ ಪದಾರ್ಥಗಳನ್ನು ನಾವು ಮೀನುಗಾರಿಕೆಯಲ್ಲಿ ಬಳಕೆ ಮಾಡೋದನ್ನು ಹೆಚ್ಚೇತಾಗಿ 99% ನಾವು ನಿಷೇಧ ಮಾಡ್ತೀವಿ. ಯಾವಾಗ ಅಂತಂದರೆ ಇದರ ಬಳಕೆ ಯಾವುದಾದ್ರೂ ರೋಗ ಬಂದಾಗ ಅಥವಾ ಮೀನುಗಳಿಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಹಲವಾರು ಸ್ಟ್ರೆಸ್ಗಳು ಕ್ರಿಯೇಟ್ ಆದಾಗ ಮಾತ್ರ ಕೆಲವು ಆಯ್ಕೆ ಇರುವಂಥ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಮಾತ್ರ ಹೇಳ್ತವೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವರು ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ತಾರೆ, ಅಂದರೆ ಹೆಚ್ಚು ಆರೋಗ್ಯವಾಗಿ ಬೆಳೀಲಿ, ಬೇಗ ಬೆಳೀಲಿ ಅನ್ನೋದು. ಯಾಕಂದರೆ ಪ್ರತಿಯೊಬ್ಬ ರೈತರಿಗೂ ಇರುವಂಥ ಆಸಕ್ತಿ ಅದೇ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಆದಾಯ ಪಡಿಬೇಕು. ಆ ಒಂದು ಇದರಲ್ಲಿ ಬರದಲ್ಲಿ ಏನು ಮಾಡ್ತಾರೆ, ಹಲವಾರು ರಾಸಾಯನಿಕ ಪದಾರ್ಥಗಳನ್ನು ಈ ಮೀನು ಹೊಂಡಗಳಿಗೆ ಹಾಕೋದ್ರಿಂದ ಹಲವಾರು ರೀತಿಯಲ್ಲಿ ಆ ಮೀನಿನ ದೇಹದಲ್ಲಿ ಈ ಕಣಗಳು ಸೇರಿಕೊಂಡು ಅದನ್ನು ತಿನ್ನೋವರೆಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇದರ ಜೊತೆಗೆ ನಾವು ಔಷಧಿಗಳನ್ನು ಯಾವಾಗಂದರೆ ಅವಾಗ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ಹಲವಾರು ಕೃಷಿಕರು ಕೆಲವೊಮ್ಮೆ ಕೇಳಿ, ಸರ್ ಬೆಳವಣಿಗೆ ಏನು ಚೆನ್ನಾಗಿಲ್ಲ, ದಯವಿಟ್ಟು ಏನಾದರೂ ಒಂದು ಔಷಧಿ ಹೇಳಿ ಅಂತ. ಹಾಗಾಗೋದಿಲ್ಲ, ಮೀನುಗಳು ನೈಸರ್ಗಿಕವಾಗಿ ಬೆಳೀಲಿಕ್ಕೆ ಎಷ್ಟಿದೆಯೋ ಅಷ್ಟೇ. ಯಾಕಂದರೆ ಇದು ಯಾವುದೇ ಮೇಲೆ ಭೂಮಿ ಮೇಲೆ ಬೆಳೆಯುವಂಥ ಕೃಷಿ ಥರ ಅಲ್ಲ, ಅದ್ರ ಕಣ್ಣಿಗೆ ಕಾಣೋ ಥರ ಇರೋದಿಲ್ಲ, ನೀರಲ್ಲಿ ಬೆಳೆಯೋದ್ರಿಂದ. ಆದರೆ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರೆ ನಾವು 7 ತಿಂಗಳು ಅಥವಾ 8 ತಿಂಗಳಲ್ಲಿ ಗೆಂಡೆ ಮೀನುಗಳು ಅಂತ ಹೇಳಿದ್ರೆ ಅದಷ್ಟೇ ಪ್ರಮಾಣದಲ್ಲಿ ಬೆಳೆಯುತ್ತಾ ಬರುತ್ತೆ. ನೀವು ಯಾವುದೋ ಒಂದು ಟೊಮೆಟೋನೋ ಅಥವಾ ಮಾವು ಯಾವ ಥರದ್ದು ಕಣ್ಣು ಮುಂದೆನೇ ಇಷ್ಟು ಬೆಳೆದಿದೆ ಇಷ್ಟು ಬೆಳೆದಿದೆ ಅಂತ ನೀವು ಆ ರೀತಿಯಲ್ಲಿ ಮೀನನ್ನೆಲ್ಲ ನೀವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮೀನಿನ ಆಹಾರವನ್ನು ಉಪಯೋಗ ಮಾಡೋದ್ರಲ್ಲಿ ಕೂಡ ದಯವಿಟ್ಟು ಗಮನ ವಹಿಸಬೇಕು. ಅದು ಆ ನೀರನ್ನು ಹಾಳಾಗ್ದಾಗೆ ನೋಡ್ಕೋಬೇಕು, ಹಾಗೂ ಅಲ್ಲಿರುವಂಥ ಸುತ್ತಮುತ್ತಲ ಪರಿಸರವನ್ನು ಕೂಡ ಹಾಳು ಮಾಡದಿದ್ದಾಗೆ ನೋಡ್ಕೋಬೇಕು.
1: ಡಾಕ್ಟರ್ ಚೇತನ್ ಅವರೇ, ಈಗ ಮೀನು ಸಾಕಾಣಿಕೆಯಲ್ಲಿ ಆ್ಯಂಟಿಬಯೋಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಇದೆ, ನಮ್ಮ ರೈತರು ಏನು ಮಾಡಬೇಕು ಅದಕ್ಕೆ?
0: ನಾನು ಆಗಲೇ ಹೇಳಿದಂಗೆ ಆ್ಯಂಟಿಬಯೋಟಿಕ್ಸ್ ಯಾವಾಗ ಅಂತಂದರೆ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಉಪಯೋಗಿಸಿ. ಮೀನಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇದೆ, ಯಾವುದೊಂದು ರೋಗ ಬಂದು, ಆ ರೋಗ ಬಂದಾಗ ಕೂಡ ಯಾವ ಆ್ಯಂಟಿಬಯೋಟಿಕ್ ಉಪಯೋಗಿಸ್ಬೇಕು, ಯಾಕಂದರೆ ಪರಿಣಾಮಕಾರಿಯಾಗಬೇಕು ಆ ರೋಗನವನ್ನು ತಡೆಗಟ್ಟಲಿಕ್ಕೆ ಅಥವಾ ಹೆಚ್ಚಿನ ರೀತಿಯಲ್ಲಿ ಅದು ಪಸರಿಸದೆ ನಿಲ್ಲೋ ಹಾಗೆ. ಅದರ ಜೊತೆಗೆ ನೀವು ಆ್ಯಂಟಿಬಯೋಟಿಕ್ಸನ್ನು ಉಪಯೋಗಿಸಿದ ಎಷ್ಟು ಆ್ಯಂಟಿಬಯೋಟಿಕ್ಸ್ ಉಪಯೋಗಿಸ್ಬೇಕು ಅಂತ ಕೂಡ ನಾವು ಹೇಳಿರ್ತೇವೆ. ಅಥವಾ ಕೆಲವರು ಏನು ಮಾಡ್ತಾರೆ, ಎಲ್ಲಿ ಆ್ಯಂಟಿಬಯೋಟಿಕ್ಸ್ನ ತಗೋತಾರೆ ಅವರೇ ಹೇಳಿದ ಪ್ರಕಾರ ಹಾಕ್ತಾರೆ. ಅದು ಹಾಕಿದ್ರೆ ಏನಾಗುತ್ತೆ, ಒಂದು ಹೆಚ್ಚಿನ ಅತಿಯಾದರೆ ಎಲ್ಲವೂ ವಿಷಾನೇ. ಅದಕ್ಕೋಸ್ಕರನೇ ಆ್ಯಂಟಿಬಯೋಟಿಕ್ಸ್ನ ಸರಿಯಾದ ಪ್ರಮಾಣ ಸರಿಯಾದ ರೋಗಕ್ಕೆ ನಾವು ಕೊಡುವಂಥ ಟ್ರೀಟ್ಮೆಂಟ್ ಆಗಿರಬೇಕು ಹೊರತು ಅದು ಸುಮ್ಮನೆ ಎಲ್ಲ ಹೊಂಡವನ್ನು ಶುಚಿಗೊಳಿಸಕ್ಕಂತ ಉಪಯೋಗಿಸ್ಬಿಟ್ರೆ ಹಲವಾರು ರೀತಿಯಲ್ಲಿ, ಯಾಕಂದರೆ ಆ್ಯಂಟಿಬಯೋಟಿಕ್ಸ್ ಅಷ್ಟು ಈಸಿಯಾಗಿ ಅಥವಾ ಸುಲಭವಾಗಿ ನಾವು ನೀರಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀರಿನ ದೇಹದಲ್ಲಾಗಿರ್ಬೋದು ಅಥವಾ ಆ ನೀರನ್ನು ಬಳಕೆ ಮಾಡಿ ಬೆಳೆದಿರೋಂಥ ಹಲವಾರು ಕೃಷಿಗಳಾಗಿರ್ಬೋದು ಅದಕ್ಕೆ ಹಾನಿಕಾರಕ ಅಥವಾ ಮಾರಕ ಆಗಿರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸುವ ಸರಿಯಾದ ಪ್ರಮಾಣ ಸರಿಯಾದ ರೀತಿ ಸುಮ್ಮನೆ ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ಬೇಡಿ. ಇದನ್ನು ನಾನು ರೈತರಿಗೆ ಕೇಳ್ಕೊಳ್ಳೋದು.
1: ಬಯೋಪ್ಲಾಕ್, ರಾಸ್ ಮತ್ತು ಅಕ್ವಾಫೋನಿಕ್ ಇದರಂತಹ ಆಧುನಿಕ ತಂತ್ರಜ್ಞಾನಗಳು ನೀರಿನ ಸಂರಕ್ಷಣೆಗೆ ಏನಾದರೂ ಸಹಾಯ ಮಾಡ್ಬೋದಾ?
0: ಈ ಮೂರು ಏನು ತಂತ್ರಜ್ಞಾನಗಳಿದೆ, ಇದು ಏನಂದರೆ ಕಡಿಮೆ ಜಾಗದಲ್ಲಿ ಕಡಿಮೆ ಪ್ರಮಾಣದ ನೀರನ್ನು ಬಳಕೆ ಮಾಡಿ ಮೀನಿನ ಉತ್ಪಾದನೆ ಮಾಡುವಂಥ ತಂತ್ರಜ್ಞಾನಗಳು. ಈ ತಂತ್ರಜ್ಞಾನಗಳನ್ನ ಸೃಷ್ಟಿ ಮಾಡಿದಂಥ ಮೂಲ ಸ್ಥಾನಗಳೇನಿದೆ ಅಲ್ಲೆಲ್ಲ ನೀರಿನ ಕೊರತೆ ಇರೋವಂಥ ಜಾಗಗಳಲ್ಲಿ, ಅದಕ್ಕೋಸ್ಕರನೇ ಎಲ್ಲೆಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅದರ ಕೊರತೆ ಹೆಚ್ಚಿದೆ ಅಂತ ಇದರಲ್ಲಿ ಕಡಿಮೆ ಜಾಗದಲ್ಲಿ ಈಗ ನಾವು ಬಯೋಫ್ಲಾಕ್ ಅಂತ ಹೇಳಿದಂಗೆ ಆ ಬಯೋಫ್ಲಾಕ್ ಇದರಲ್ಲಿ ತ್ಯಾಜ್ಯವನ್ನೇ ಆಹಾರವಾಗಿ ಪರಿವರ್ತನೆ ಮಾಡುವಂಥ ತಂತ್ರ

0: ತಂತ್ರಜ್ಞಾನ. ಅದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಕೆ ಮಾಡಬೇಕು ಅನ್ನೋದಿಲ್ಲ. ಈಗ ರೀಸರ್ಕ್ಯುಲೇಟ್ರಿ ಅಕ್ವಕಲ್ಚರ್ ಸಿಸ್ಟಮ್ ಆರ್ ಎಸ್ ಅಂದರೆ ಅದರ ಹೆಸರಲ್ಲೇ ಇದೆ, ರೀಸರ್ಕ್ಯುಲೇಟ್ರಿ ಅಂತ. ಅಂದರೆ ಆ ಬಳಕೆಯಾದ ನೀರನ್ನೇ ಮತ್ತೆ ಶುಚಿಗೊಳಿಸಿ ಮತ್ತೆ ಅದನ್ನೇ ಉಪಯೋಗ ಮಾಡುವಂಥದ್ದು. ಇನ್ನು ಅಕ್ವಾಫೋನಿಕ್ಸಲ್ಲಿ ನಿಮಗೆ ಗೊತ್ತಿರುವಂಥದ್ದು ಯಾವುದೇ ಥರದ ಮಣ್ಣಿನ ಬಳಕೆ ಇಲ್ಲ. ಅದೇ ನೀರನ್ನು ಮತ್ತೆ ರೀಸರ್ಕ್ಯುಲೇಷನ್ ಮಾಡೋದ್ರ ಮುಖಾಂತರ ಅದರ ಗಿಡಗಳನ್ನು ಬೆಳೆಸಿ ಮೀನುಗಳ ತ್ಯಾಜ್ಯದಿಂದ ಅದಕ್ಕೆ ಗೊಬ್ಬರಗಳನ್ನು ಮಾಡಿ ಈ ಮೀನನ್ನು ಕೂಡ ಬೆಳವಣಿಗೆ ಮಾಡಿ ಹಲವಾರು ತರಕಾರಿ ಸೊಪ್ಪು ಸಸಿಗಳನ್ನು ಬೆಳೆಸುವಂಥ ವ್ಯವಸ್ಥೆ ಆಗಿರುತ್ತೆ ಈ ತಂತ್ರಜ್ಞಾನ. ಈ ಥರದ ತಂತ್ರಜ್ಞಾನಗಳಿಂದ ನಾವು ಜಲಸಂಪನ್ಮೂಲಗಳ ಮೇಲೆ ಆಗುವಂಥ ಒಂದು ಏನು ಸ್ಟ್ರೆಸ್ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಹಲವಾರು ಹೊಸ ತಂತ್ರಜ್ಞಾನಗಳನ್ನು ಕೂಡ ನಾವು ಮೀನುಗಾರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಲಾಭದಾಯಕವಾಗುವ ರೀತಿಯಲ್ಲಿ ಅದನ್ನು ರಿಫೈನ್ಮೆಂಟ್ ಅಂತ ಹೇಳಿದೆ, ಟೆಕ್ನಾಲಜಿ ರಿಫೈನ್ಮೆಂಟ್, ಅದು ಆಗುವಂಥ ಕೆಲಸಗಳು ನಡೀತಾ ಇದೆ ಈಗಾಗಲೇ.
1: ಮೀನು ಸಾಕಾಣಿಕೆಯಲ್ಲಿ ನೀರಿನ ಮರುಬಳಕೆ, ವಾಟರ್ ರಿಯೂಸ್ ಏನು ನಾವು ಮಾಡ್ತೇವಲ್ಲ, ಇವುಗಳಲ್ಲಿ ಯಾವ ವಿಷಯಗಳ ಮೇಲೆ ನಾವು ಗಮನ ಹರಿಸಬೇಕು ಡಾಕ್ಟರ್ ಚೇತನ್ ಅವರೇ?
0: ಈಗ ನೀರು ಯಾವಾಗಲೂ ಅಷ್ಟೇ, ಯಾವುದೇ ಕೃಷಿಯನ್ನು ಮಾಡಿ, ಅದು ಮೀನು ಕೃಷಿಯಲ್ಲಿ ನಾವು ಉದಾಹರಣೆಯನ್ನು ತಗೊಂಡಾಗ ನೀರನ್ನು ಯಾವತ್ತಿಗೂ ನಾವು ಪ್ರತಿಯೊಬ್ಬ ರೈತರಲ್ಲಿ ಕೇಳ್ಕೊಳ್ಳೋದು, ಅದನ್ನು ಅದರ ವೇಸ್ಟಾಗಿ ತೊರೆಗಳಿಗಾಗಿರ್ಬೋದು ಅಥವಾ ಇದಕ್ಕೆ ಬಿಡಬೇಡಿ, ನೀವು ಆ ನೀರನ್ನು ಹಲವಾರು ಕೃಷಿಗಳಿಗೆ ಬಳಕೆ ಮಾಡಿ, ನೀವು ಯಾವುದೇ ಬೆಳೆಯನ್ನು ಮಾಡಿ, ನೀವು ಹಣ್ಣು ತರಕಾರಿ ಅಥವಾ ಸೊಪ್ಪು ಬೆಳೆಸ್ತೀರಾ ಅಥವಾ ನೀವು ಪ್ಲಾಂಟೇಷನ್ ಕ್ರಾಪ್ಸ್ ಇರ್ಬೋದು, ಎಲ್ಲದಕ್ಕೂ ಬಳಕೆ ಮಾಡಿ, ಅದು ಹೆಚ್ಚು ಉಪಯೋಗ ಆಗುತ್ತೆ. ಯಾಕಂದರೆ ಮೀನಿನ ತ್ಯಾಜ್ಯ ಇರುತ್ತೆ, ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ, ಅದಕ್ಕೆ ನೈಸರ್ಗಿಕ ಆಹಾರ ಬೆಳವಣಿಗೆಗೋಸ್ಕರ ಗೊಬ್ಬರಗಳನ್ನು ಬಳಸಿರ್ತೀವಿ, ಅದರಿಂದ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಇದು ಪ್ರತಿಯೊಂದು ಗಿಡಗಳಿಗೂ ಕೂಡ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸುಮ್ಮನೆ ನೀವು ನದಿಗಳ ತೊರೆಗಳಿಗೋ ಅಥವಾ ಯಾವುದಕ್ಕೋ ಕೆರೆಗಳಿಗೋ ಬಿಟ್ಟು ಹಾಳು ಮಾಡ್ಕೋಬೇಡಿ. ಆ ನೀರನ್ನು ಮರುಬಳಕೆ ಮಾಡೋದ್ರಿಂದ ನಿಮಗೆ ಮೀನಿನ ಬೆಳವಣಿಗೆ ಜೊತೆಗೆ ಬೇರೆ ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಈಗ ಹಲವಾರು ಕೃಷಿ ಹೊಂಡಗಳಲ್ಲಿ ನಾವು ಹೇಳುವಂಥದ್ದು ಇದನ್ನೇ. ಕೃಷಿ ಹೊಂಡಗಳಲ್ಲಿ ನಾವು ಹಲವಾರು ಸಂಶೋಧನೆ ನಾವು ಖುದ್ದಾಗಿ ಮಾಡಿರೋದ್ರಿಂದ ಅಡಿಕೆ ಬೆಳೆಗಾರರು ದಕ್ಷಿಣ ಕನ್ನಡದಲ್ಲಿ ಈ ಒಂದು ಸಂಶೋಧನೆಯನ್ನು ನಾವು ಮಾಡಿರೋ ಕೆಲವು ಅಡಿಕೆ ಭಾಗಕ್ಕೆ ನಾವು ಬೋರ್ವೆಲ್ಲಿಂದನೋ ಅಥವಾ ಮಾಮೂಲಿ ತೊರೆಗಳನ್ನು ಬಂದಿರೋದನ್ನ ನೈಸರ್ಗಿಕ ನೀರನ್ನು ಬಿಟ್ಟಿದ್ದೇವೆ. ಮೀನು ಕೃಷಿ ಮಾಡುತ್ತಿರುವಂಥ ಹೊಂಡಗಳಲ್ಲಿ ನಾವು ಉಪಯೋಗಿಸಿದಂಥ ನೀರು ಬೆಳವಣಿಗೆ ಗಿಡದ ಫಲವತ್ತತೆ ಕೂಡ ಹೆಚ್ಚಾಗಿದೆ, ಹೆಚ್ಚಿನ ಆದಾಯವನ್ನು ಹೊಂದಿದೆ. ಇದು ಕೃಷಿಕರೇ ತಾವಾಗಿ ಕಂಡುಕೊಂಡಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ತಮ್ಮ ಕೃಷಿ ಹೊಂಡಗಳನ್ನು ಮೀನು ಸಾಕಾಣಿಕೆಯನ್ನು ಒಂದು ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಆದ್ದರಿಂದ ಬರುವಂಥ ನೀರಿನ ಉತ್ತಮ ಪೋಷಕಾಂಶಗಳಿರುವಂಥ ನೀರನ್ನು ಬಳಕೆ ಮಾಡೋದಕ್ಕೋಸ್ಕರ ಮೀನು ಸಾಕಾಣಿಕೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ.
1: ಅಂದರೆ ಜಲ ಸಂಪನ್ಮೂಲಗಳ ಕಡೆ ಜಾಸ್ತಿ ಲಕ್ಷ್ಯ ಹಾಕ್ತಾ ಇದ್ದಾರೆ.
0: ಹೌದು, ಅದರ ಬೇರೆ ಗಮನ ಹರಿಸೋದ್ರ ಜೊತೆಗೆ ಯಾವುದೇ ಥರದ ನೀರನ್ನು ಕೂಡ ಪೋಲು ಮಾಡದೆ ಅದನ್ನು ಸದ್ಬಳಕೆ ಮಾಡಲಿಕ್ಕೆ ಇವೆಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ರೈತರಲ್ಲಿ ಇರುವಂಥ ಶಕ್ತಿ ಅದು.
1: ಡಾಕ್ಟರ್ ಚೇತನ್ ಅವರೇ, ಹವಾಮಾನ ಬದಲಾವಣೆಯಿಂದ ಮುಂಬರುವ ದಿನಗಳಲ್ಲಿ ಮೀನು ಸಾಕಾಣಿಕೆಗೆ ಎದುರಾಗಬಹುದಂತಹ ಪ್ರಮುಖ ಸವಾಲುಗಳು ಯಾವ್ಯಾವುದಿರ್ಬೋದು?
0: ಮೊದಲನೇದಾಗಿ ನಾವು ಹೇಳಿದ್ರೆ ಈಗ ಹಲವಾರು ಹವಾಮಾನ ಬದಲಾವಣೆಗಳ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಒಂದನೇದಾಗಿ ಮಳೆಗಾಲ ಕೈ ಕೊಡುವಂಥದ್ದಾಗಿರ್ಬೋದು, ಅದರ ಜೊತೆಗೆ ನೀರಿನ ಪ್ರಮಾಣ ಕಡಿಮೆ ಆದಾಗ ಹಲವಾರು ಸಮಸ್ಯೆಗಳೇ ಬರುತ್ತೆ, ಅದು ಮೀನು ಕೃಷಿಗೆ ನೇರವಾಗಿ ಪ್ರಭಾವ ಬೀರುತ್ತೆ. ಎರಡನೇದಾಗಿ ಈಗ ಒಂದೇ ಜಾಗದಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದರೆ ಮೀನುಗಳು ಸರಿಯಾದ ನೈಸರ್ಗಿಕ ರೀತಿಯಲ್ಲಿ ಬೆಳವಣಿಗೆ ಬರೋದಿಲ್ಲ, ಅದರ ಅವಧಿ ಹೆಚ್ಚಾಗ್ಬೋದು, ಆವಾಗ ನಮಗೆ ಲಾಭ ಕಡಿಮೆ ಆಗುತ್ತೆ. ಯಾಕಂದರೆ ಖರ್ಚು ಜಾಸ್ತಿ ಆಗುತ್ತೆ ಹೆಚ್ಚಿನ ದಿನಗಳಾಗಿರೋದ್ರಿಂದ. ಯಾಕಂದರೆ ಆಹಾರ ನೀಡಬೇಕು, ಅದರ ನಿರ್ವಹಣೆ ಇರಬೇಕು, ಅಥವಾ ನಿರ್ವಹಣೆ ಮಾಡೋವಂಥವ್ರಿಗೆ ಸಂಬಳವನ್ನು ಕೊಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಅದರ ಜೊತೆಗೆ ಕೆಲವು ಹವಾಮಾನ ಬದಲಾವಣೆಗಳಿಂದ ಹೊಸ ರೋಗಗಳ ಉದ್ಭವವು ಸಾಧ್ಯ ಆಗುತ್ತೆ. ಈ ರೋಗಗಳು ಅದು ನೀರಿಂದ ಬರ್ಬೋದು, ಮಣ್ಣಿಂದ ಬರ್ಬೋದು, ಅಥವಾ ಗಾಳಿ ಮುಖಾಂತರ ಹೊಂಡಗಳಿಗೆ ಬರುವಂಥದ್ದು, ಅಥವಾ ಮೀನುಗಳು ಬೇರೆ ಜಾಗದಿಂದ ವಲಸೆ ಹೋಗಿ, ಈಗ ನಾವು ಕೆಲವು ಮೀನು ತಳಿಗಳನ್ನು ಹೇಳ್ತೀವಿ, ಒಂದು ಹೊಂಡದಿಂದ ಇನ್ನೊಂದು ಹೊಂಡಕ್ಕೆ ಅದು ವಲಸೆ ಹೋಗುವಂಥದ್ದು, ಅದರಲ್ಲಿ ಹೆಚ್ಚಾಗಿ ಕ್ಯಾಟ್ ಫಿಶ್ಗಳಂತ ಹೇಳ್ತೇವೆ, ಇದರಿಂದ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹವಾಮಾನ ಬದಲಾವಣೆಗಳಿಂದ ಒಂದು ಮೀನಿನ ನೈಸರ್ಗಿಕ ಪದ್ಧತಿ ಏನಿದೆ, ಅದು ಬೆಳವಣಿಗೆಗಾಗಿರ್ಬೋದು, ಸಂತಾನೋತ್ಪತ್ತಿಗಾಗಿರ್ಬೋದು, ಅಥವಾ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುವಂಥದ್ದು, ಎಲ್ಲ ಬದಲಾವಣೆಗಳಾದಾಗ ಈ ಸಮತೋಲನವನ್ನು ಕಳ್ಕೊಂಡಾಗ ನಂತರ ನಮಗೆ ಮೀನು ಬೆಳವಣಿಗೆನೂ ಇರೋದಿಲ್ಲ, ಆದಾಯನೂ ಇರೋದಿಲ್ಲ. ಅದಕ್ಕಾಗಿ ಹವಾಮಾನದ ಅನುಗುಣವಾಗಿ, ನಮ್ಮ ಜಾಗದ ಅನುಗುಣವಾಗಿ, ಅಲ್ಲಿ ಲಭ್ಯತೆ ಇರುವಂಥ ಮೀನಿನ ತಳಿಗಳ ಅನುಗುಣವಾಗಿ ನಾವು ಆ ತಂತ್ರಜ್ಞಾನವನ್ನು ಬಳಕೆ ಮಾಡೋದು ಸೂಕ್ತ ಆಗುತ್ತೆ.
1: ಕೊನೆಯದಾಗಿ, ಪರಿಸರ ಕಾಪಾಡಿಕೊಂಡು ಉತ್ತಮ ಆದಾಯ ಪಡಿಬೇಕೆಂದರೆ ಮೀನುಗಾರರು ಯಾವ ರೀತಿ ಸಲಹೆಯನ್ನು ಇಷ್ಟಪಡ್ತಾರೆ?
0: ಮೊದಲನೇದಾಗಿ ಉತ್ತಮ ಕೃಷಿಯನ್ನು ಮಾಡಲಿಕ್ಕೆ ಅದರ ತಂತ್ರಜ್ಞಾನದ ಎಲ್ಲ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳಿ. ಅದಕ್ಕೆ ಸೂಕ್ತವಾದಂಥ ಹಲವಾರು ಇಲಾಖೆಗಳಿದೆ, ಹತ್ತಿರ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ರೈತ ಸಂ

0: ಸಂಪರ್ಕ ಕೇಂದ್ರಗಳಿದೆ, ಇಲಾಖೆಗಳ ಜೊತೆಗೆ ಸಂಶೋಧನಾ ಕೇಂದ್ರಗಳಿದೆ, ವಿಶ್ವವಿದ್ಯಾಲಯಗಳಿದ್ದಾವೆ, ಅದರಲ್ಲಿ ಪೂರಕವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ನೀವು ಮಾಡ್ತಿರೋ ಕೃಷಿಯನ್ನು ನೀವು ಹೆಚ್ಚಾಗಿ ಯಾವುದೇ ಸಮಸ್ಯೆ ಇಲ್ಲದೆ, ಪರಿಸರದ ಮೇಲೆ ಹಾನಿಕಾರಕ ಆಗದೇ ಇದ್ದಾಗೆ ಮುಂದಿನ ಪೀಳಿಗೆಗೆ ಸಂಪನ್ಮೂಲಗಳನ್ನು ನಾವು ಉಳಿಸೋ ರೀತಿಯಲ್ಲಿ ಹಾಗೂ ಹೆಚ್ಚಿನ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬಹುದು. ಇದರ ಜೊತೆಗೆ ರೈತರಲ್ಲೇ ಇರುವಂಥ ಶಕ್ತಿ ಇದು, ಅವರು ಅವರ ಒಂದು ಕೃಷಿಯನ್ನು ಲಾಭದಾಯಕವಾಗಿ ಅಥವಾ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಮಾಡುವಂಥ ಪ್ರಯತ್ನಗಳು ಮುಖ್ಯ. ಅದರಲ್ಲಿ ಒಂದು ಜಲಸಂಪನ್ಮೂಲಗಳನ್ನು ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಕಡಿಮೆಯಾಗಿ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಅದನ್ನು ಉಳಿಕೆ ಮಾಡೋದ್ರಿಂದ ಎಲ್ಲ ಕೃಷಿ ಏನಿದೆ ನಾವು ಯಶಸ್ವಿಯಾಗಿ ಸುಸ್ಥಿರ ಮೀನುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾವು ಸುಸ್ಥಿರ ಮೀನುಗಾರಿಕೆಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾವು ಒಗ್ಗೂಡಿಸ್ಬೋದು. ಈ ಸುಸ್ಥಿರ ಮೀನುಗಾರಿಕೆಯಲ್ಲಿ ನಾವು ಮುಂದಿನ ಪೀಳಿಗೆಗಳ ಬಗ್ಗೆ ಮಾತಾಡ್ತಿದ್ವಿ. ನಾವು ಬರೀ ಜರಿ ಸಂಪನ್ಮೂಲಗಳನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಅದರ ಜೊತೆಗೆ ನಾವು ಮಾಡ್ತಾ ಇರುವಂಥ ಹಲವಾರು ಕೃಷಿಗಳಿಂದ ಆಗುವಂಥ ಸಮಸ್ಯೆಗಳೇನಿದೆ, ಅದು ನೀರಿನ ಮೇಲೆ ಆಗಿರ್ಬೋದು ಅಥವಾ ಮಣ್ಣಿನ ಮೇಲೆ ಆಗಿರ್ಬೋದು ಅಥವಾ ರೋಗಗಳ ಉದ್ಭವ ಆಗಿರ್ಬೋದು, ಈ ಎಲ್ಲವನ್ನು ನಾವು ಕಡಿಮೆ ಮಾಡೋದ್ರಿಂದ ಮುಂದಿನ ಪೀಳಿಗೆಗಳಿಗೆ ಉತ್ತಮ ಆಹಾರವನ್ನು ಈಗಲೇ ನಾವು ಕೊಡೋದ್ರ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಬಳಕೆ ಮಾಡಿ ಆ ಸಂಪನ್ಮೂಲಗಳಿಂದ ಹೆಚ್ಚು ಆದಾಯವನ್ನು ಅಥವಾ ಈ ನಮ್ಮ ದೇಶಕ್ಕೆ ಕೊಡುಗೆ ನೀಡುವುದನ್ನು ನಾವು ಈಗಲಿಂದನೇ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗ
1: ಅಂದರೆ ಈಗ ಆರ್ಥಿಕವಾಗೂ ತಾವು ಸಬಲರಾಗಬಹುದು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ರೈತರು ತಮ್ಮ ಹೊಲಗಳಲ್ಲಿ ಇರುವಂತಹ ಕೆರೆ ತೊರೆಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಕೂಡ ತಾವು ಮೀನುಗಾರಿಕೆ ಮಾಡ್ಬೋದು ಅಂತ ಯೋಚನೆ ಬಂದಾಗ ಸಾಕಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಇದಕ್ಕೂ ಕೈ ಹಾಕಿದ್ದಾರೆ ಅನೇಕರು.
0: ಹೌದೌದು, ಹಲವಾರು ಕೃಷಿಕರು ಈಗ ಮೀನುಗಾರಿಕೆಗೆ ಮಾಡಿದ್ದಾರೆ. ಯಾಕಂದ್ರೆ ಮೊದಲು ಕೃಷಿ ಹೊಂಡಗಳನ್ನು ಸುಮ್ಮನೆ ನೀರಿಗಾಗಿ ಬಳಕೆ ಮಾಡ್ತಾ ಇದ್ರು, ನೀರು ಶೇಖರಣೆಗೆ ಮಾತ್ರ. ಆದರೆ ಈಗ ಅದರಲ್ಲಿ ಮೀನು ಸಾಕಾಣಿಕೆ ಮಾಡುವಂಥ ತಂತ್ರಜ್ಞಾನ ಕೂಡ ಇದೆ ಅಂತ ಹಲವಾರು ಜನಗಳಿಗೆ ಗೊತ್ತಿರಲಿಲ್ಲ. ಈಗ ಹಲವಾರು ಈ ಜಾಗತಿಕ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ನಮ್ಮ ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ, ಹಲವಾರು ಕಾರ್ಯಕ್ರಮಗಳು ಇಲಾಖೆಗಳ ಮುಖಾಂತರ, ವಿಶ್ವವಿದ್ಯಾಲಯಗಳ ಮುಖಾಂತರ, ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಹೆಚ್ಚು ಕೃಷಿಕರು ಈಗ ಮೀನುಗಾರಿಕೆಗೆ ಸೇರಿರುವಂಥದ್ದು. ಇದರೊಟ್ಟಿಗೆ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಂದಿರುವಂಥ ಅನುದಾನದ ಇದಾಗಿರುವ ಹಲವಾರು ಸ್ಕೀಮ್ಸ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರ್ಬೋದು, ಈ ಥರದ್ದೊಂದು ಕಾರ್ಯಕ್ರಮಗಳಿಂದ ಹೆಚ್ಚು ರೈತರು ಇದರನ್ನು ಆಸಕ್ತಿ ತೋರಿಸಿ, ಬರೀ ರೈತರೇ ಅಂತಲ್ಲ, ಯುವಕರು, ಗ್ರಾಮೀಣ ಯುವಕರು, ಯುವತಿಯರು ಮೀನು ಕೃಷಿಯನ್ನು ಬಳಕೆ ಮಾಡಿಕೊಂಡು ಅದರಿಂದ ಆದಾಯ ಪಡೀಲಿಕ್ಕೆ ಅಥವಾ ಸಬಲರಾಗಲಿಕ್ಕೆ ಹಲವಾರು ಜನಗಳು ಈಗಾಗಲೇ ಮುಂದೆ ಬಂದಿದ್ದಾರೆ. ಅದರಿಂದ ಯಶಸ್ವಿ ಉದ್ಯಮಿಗಳಾಗಿರೋದು ಕೂಡ ನಮ್ಮಲ್ಲಿ ಹಲವಾರು ನಿದರ್ಶನಗಳಿವೆ. ಇದರಲ್ಲಿ
1: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ದಿನದಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲಗಳ ರಕ್ಷಣೆ ಬಗ್ಗೆ ನಮ್ಮ ಯುವಕ ಯುವತಿಯರು ತುಂಬ ಈ ಬಗ್ಗೆ ವಿಚಾರ ಮಾಡಿದ್ದಾರೆ, ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ, ನಮ್ಮ ಮೀನುಗಾರರ ಮಕ್ಕಳಿಗೆ ಮತ್ತು ರೈತರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಚೇತನ್ ಅವರಿಂದ ಬೇಕು ಅಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 9743942419. ಮತ್ತೊಮ್ಮೆ ಹೇಳ್ತೇನೆ, 9743942419.
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಧನ್ಯವಾದಗಳು.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಆತ್ಮೀಯರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಡೊಳ್ಳಿನ ಪದಗಳನ್ನು. ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕುಂಬಾರಹಳ್ಳ ಗ್ರಾಮದ ಶ್ರೀ ಅಮೋಘಸಿದ್ದೇಶ್ವರ ಗಾಯನ ಸಂಘದವರು.

ಮಜ್ಜಿಗೆ ಮಾಡಿದ್ರ ಮಜ್ಜಿಯಾಗ ಬೆಣ್ಣಿ ತೇಲ್ತಿತ್ತಂತ ಹಿರಿಯರು ಹೇಳ್ತೀರ ಮೊದಲ ಏ ಬೆಣ್ಣಿ ಮುಳುಗಿದ ಮೇಲೆ ಪುಣ್ಯ ಎಲ್ಲಿ ಉಳಿತೋ ಪಾಪದ ಪ್ರಬಲ ಬೆಣ್ಣಿ ಮುಳುಗಿದ ಮೇಲೆ ಪುಣ್ಯ ಎಲ್ಲಿ ಉಳಿತೋ ಪಾಪದ ಪ್ರಬಲ ಮಾಯಾ ಎಂಬುದು

ವರಕತ್ತರು ಪೈ ನುರಕ ಬಡ್ಡಿ ಆಡಿ ಹಾರಪ್ಪ ಖುಷಿಯಾಲ ಕರೆ ನಡೆದವರಿಗೆ ಕುಳ ಸಿಗುವುದಿಲ್ಲ ಎಂತ ಕಲಿಯ ಕಾಲ ಸತ್ಯ ನಡೆದವರಿಗೆ ಕುಳ ಸಿಗುವುದಿಲ್ಲ ಎಂತ ಕಲಿಯ ಕಾಲ ಸತ್ಯಕ್ಕೆ ಆಯ್ತ ಶನಿಯ ಮೂಲ ನಡೆದವರಿಗೆ ದಿಪ್ಕ ತಪ್ಪಿಸಿದಲ್ಲ ಸತ್ಯಕ್ಕ

ಮತ್ಮರಿದ್ರಿಗೆ ಬಂದ್ರ ವಾರ್ಯಾರಿ ಹಾಯ್ತೀರಿ ಮುಚ್ಚಿ ಮನೆಯ ಬಾಯ್ಲ ಸೂರ್ಯವಂತ ಸೂರ್ಯ ಮುಳುಗುವ ತಾನ ಸುಳ್ಳೇ ಹೇಳ್ತೀರಿ ತಗಲ ಕರೆ ಇದ್ದಂಗ ಎತ್ತಿ ತೋರಿಸ್ತೀರಿ ಬಗಲ ನೀವು ಮಾಡಿದ ನಿಮ್ಗ ನೀಡ್ಯಾನು ಆಗಲ ಕರೆ ಇದ್ದಂಗ ಎತ್ತಿ ತೋರಿಸ್ತೀರಿ ಬಗಲ ನೀವು ಮಾಡಿದ ನಿಮ್ಗ ನೀಡ್ಯಾನು ಆಗಲ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ಪೊಲೀಸ್
6: ಮಿಸ್ ಸೀಮಾ?
5: ಹೌದು.
6: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
5: ಯಾಕೆ ಆದ್ರೆ ನಾನು
6: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
5: ಡಿಜಿಟಲ್ ಅರೆಸ್ಟ್?
6: 1,00,000 ಕೊಡಿ, ಬಚಾವ್ ಆಗ್ತೀರಾ.
5: ಅಷ್ಟೊಂದ್ ಹಣ?
6: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
5: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
7: ಹಲೋ ಮಮ್ಮ.
5: ಹಾಯ್.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
11: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು

0: ಸಂತ್ರಸ್ತರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಕ್ಯಾತೈತಿ ಕಲಿಯ ಕಾಲ ಸುಟ್ಟೋಯ್ತೋದ

0: ಆತ್ಮೀಕುಲುಗರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕುಂಬಾರಳ್ಳ ಗ್ರಾಮದ ಶ್ರೀ ಅಮೋಗ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದಿಂದ ಡೊಳ್ಳಿನ ಪದಗಳನ್ನು ಕೇಳಿದಿರಿ. ಈ ಡೊಳ್ಳಿನ ಪದದೊಂದಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.
1: ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ದ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ದಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ದವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು

0: ಸೌಲಭ್ಯಗಳು ಮತ್ತು ನಾಗರಿಕ ಮೂಲ ಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್, ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ದವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿ ಅವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ದ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣಪತ್ರ ಪ್ರದಾನ

0: ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡಾ 40%ರಷ್ಟು ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ, ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಕ್ ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಐಸಿಎಐನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ, 2026 ಅಳವಡಿಕೆ, ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯ್ಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ 3ರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ ಔಟ್ ಮತ್ತು ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪಿನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ.

0: ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಐಐ ಆಯೋಜನೆ ಮಾಡಿದ್ದಂತಹ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಮತ್ತು ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ.
1: ಇಸ್ರೋ ಈಸ್ ನಾಟ್ ಪ್ರೈವೇಟ್, ಇಸ್ರೋ ಈಸ್ ಎ ಗವರ್ಮೆಂಟ್ ಆರ್ಗನೈಸೇಷನ್ ಅಂಡ್ ವಿ ಆರ್ ವರ್ಕಿಂಗ್ ಇಟ್ಸ್ ಎ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂಡ್ ವಿ ಆರ್ ವರ್ಕಿಂಗ್ ದೇರ್. ಗವರ್ಮೆಂಟ್ ಮ್ಯಾಂಡೇಟ್ ಟು ಇನ್ಸ್ಪೇಸ್ ಇಸ್ರೋ ಅಂಡ್ ಎನ್ಸಿಲಿಸ್ ಟು ಗ್ರೋ ದ ಸ್ಪೇಸ್ ಎಕೋಸಿಸ್ಟಮ್. ವಿತ್ ರೆಸ್ಪೆಕ್ಟ್ ಟು ದ ಬಜೆಟ್, ವಾಟ್ ಎವರ್ ಇಸ್ರೋ ನೀಡ್ಸ್ ಪರ್ ಇಯರ್ ಗವರ್ಮೆಂಟ್ ಇಸ್ ಅಲಾಟ್. ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಬಜೆಟ್. ಸಪೋಸ್ ಇಫ್ ಯು ಸ್ಪೆಂಡ್ ಮೋರ್, ಗವರ್ಮೆಂಟ್ ಇಸ್ ರೆಡಿ ಟು ಫಂಡ್ ಮೋರ್. ಸೊ ಇನ್ ಮೈ ಕೆಪಾಸಿಟಿ ಆಸ್ ದ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ವಿ ಓನ್ಲಿ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಅಲಾಟ್ ದ ಬಜೆಟ್. ವಾಟ್ ಎವರ್ ವಿ ರಿಕ್ವೆಸ್ಟ್, ಗವರ್ಮೆಂಟ್ ಇಸ್ ಅಲಾಟ್. ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಬಜೆಟ್.
0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ವಿಸ್ತರಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನಿನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರು ಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ ರಾಗಿ ಬಿತ್ತನೆ ಪ್ರದೇಶವು ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆ ಇದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ವಿತರಿಸಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡಲು ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಿಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ

0: ಸಂಸ್ಥೆ ವಿಶ್ವವಿದ್ಯಾಲಯ ಸ್ಥಾಪನೆ, ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
1: ಕರ್ನಾಟಕದಲ್ಲಿ ಹೊಸ ಆಲೋಚನೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. 88 ಲಕ್ಷ ಮಂದಿಗೆ ಮನೆಮನೆಗಳಲ್ಲಿ ತಪಾಸಣೆ ಮಾಡುವಂತಹ ಕೆಲಸ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ನಡೀತಾ ಇದೆ. ಹೃದಯ ಜ್ಯೋತಿ ಸುಮಾರು 21,659 ಕೇಸ್ಗಳನ್ನ ಈಗಾಗಲೇ, ಹಾರ್ಟ್ ಅಟ್ಯಾಕ್ ಅನ್ನ ಈಗಾಗಲೇ ನಾವು ಇನ್ ಟೈಮಲ್ಲಿ ನಾವು ಗಮನಿಸಿದ್ದೇವೆ. ಸುಮಾರು 6 ದಿನಗಳ ಕಾಲ ನಮ್ಮ ಫೌಂಡೇಶನ್ ವಿಪ್ರೋ ಸಹಕಾರ ಮತ್ತು ಸರ್ಕಾರ ಜೊತೆ ಸೇರಿ ಪ್ರತಿದಿನ ಅವರಿಗೆ ಪೌಷ್ಟಿಕವಾದಂತಹ ಶಕ್ತಿಯನ್ನು ಕೊಡಬೇಕು ಅಂತೇಳಿ, ನಮ್ಮ ಮಕ್ಕಳಿಗೆ ಇವತ್ತು ನ್ಯೂಟ್ರಿಷನ್ ಕೊಡಬೇಕು ಅಂತೇಳಿ ಮೊಟ್ಟೆಗಳನ್ನು ಕೊಡುವಂತಹ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷಗಳ ಸಾಧ್ಯ ಇದೆ. ಮೇ 23 ಇಲ್ಲಿವರೆಗೂ ಕೂಡ ಗಳಿಸಿದಂತಹ ಹೂಡಿಕೆ, ಎಂಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದಿಂದ ಇಲ್ಲಿವರೆಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 6 ಲಕ್ಷ ಅಧಿಕ ಉದ್ಯೋಗಗಳ ಇವತ್ತು ಸೃಷ್ಟಿಯಾಗುವಂತಹ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. 32.81 ಲಕ್ಷ ಕೋಟಿ ಇವತ್ತು ರಾಷ್ಟ್ರದಲ್ಲೇ ಕೂಡ 8.1 ಸರಾಸರಿಯಾಗಿ ಇವತ್ತು ಮಾಡಿಕೊಂಡು ತಲಾ ಆದಾಯ 4,33,323. ಈ ದೇಶದಲ್ಲಿ ಅತಿ ಹೆಚ್ಚು ತಲಾದ ಆದಾಯ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಇವತ್ತು ಎಂ ಬಿ ಪಾಟೀಲ್ ಅವರು ಹೊರಗಡೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಇವತ್ತು ಈಗಾಗಲೇ ಅವರು ಹೊರಟಿದ್ದಾರೆ. ಇವತ್ತು ನಾವು ಫ್ರಮ್ ಸೆಕ್ಯೂರಿಟಿ ಟು ಆಪರ್ಚುನಿಟಿ, 2400 ಚಂದ್ರನಿ ಸುಪ್ರೀಂ ಕೋರ್ಟ್ ಅವರು ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಅದಕ್ಕೊಂದು ದಾರಿಯನ್ನು ಕೊಟ್ಟು ವಿದ್ಯುತ್ ಶಕ್ತಿ ನೀರು ಕೊಡಬೇಕು, ಯಾರಿಗೂ ತೊಂದರೆ ಆಗಬಾರದು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಸುಮಾರು 7-8 ಲಕ್ಷ ಜನರಿಗೆ ಯಾರು ಮನೆಯನ್ನ ಅನಧಿಕೃತವಾಗಿ ಲೈಸೆನ್ಸ್ ಇಂದ ಪಡ್ಕೊಂಡಿದ್ರು ಅವರೆಲ್ಲರಿಗೂ ಕೊಡುವಂತಹ ತೀರ್ಮಾನವನ್ನ, ಕಟ್ಟಡದ ಅಲ್ಪಾವಧಿಯ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಯುವಕರ ಉದ್ಯೋಗ, ಖಾಲಿ ಉದ್ಯೋಗ 72,000 ಉದ್ಯೋಗಗಳನ್ನ ತುಂಬುವಂತಹ ಕೆಲಸವನ್ನ ಈಗಾಗಲೇ ಚಾಲನೆ ಪ್ರಾರಂಭ ಮಾಡಿದ್ದೇವೆ.
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037 ವೇಳೆಗೆ 1 ಟ್ರಿಲಿಯನ್ಗೆ ತಲುಪಿಸುವಂತಹ ಗುರಿ ಹೊಂದಲಾಗಿದೆ. ಶೇಕಡ 5ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಅರಣ್ಯ ಇಲಾಖೆ ಜಾಗಗಳಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು, ಇದನ್ನು ಹಂತ ಹಂತವಾಗಿ ಬರಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶ ಇದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5 ಲಕ್ಷ ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ, ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದಿಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದ್ದಾರೆ. 2026ನೇ ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರುಗಳಾದಂತಹ ಅಂಕೇಗೌಡ ಎಂ, ಡಾ ಎಸ್ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಗವಾಡಿ ಹಾಗೂ ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಉದ್ಯಮಿಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ

0: ಪ್ರಿಪೈವೆಚ್ನಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗದ ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವ ಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿ ಸಣ್ಣ ಮಧ್ಯಮ ಉದ್ಯಮಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮೆಷಿನರಿ ಇಲ್ಲ ಅಂದ್ರೆ ಇಲ್ಲಿ ಬಂದು ಕಸ್ಟಮೈಸ್ ನೀವು ಮ್ಯಾನುಫ್ಯಾಕ್ಚರ್ ತಗೋಬಹುದು. ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ. ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಈ ಟೆಕ್ನಾಲಜಿ ಸೆಂಟರ್ ನಿಮಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬಹುದು, ನಿಮ್ಮ ಇಂಡಸ್ಟ್ರಿಯನ್ನ ಹೇಗೆ ನೀವು ಎತ್ತರಕ್ಕೆ ತಗೊಂಡು ಹೋಗ್ಬಹುದು, ಹೇಗೆ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನ ನಾವು ಪ್ರೊಡಕ್ಷನ್ ಮಾಡಬಹುದು, ಎಲ್ಲಿ ಯಾವಕ್ಕೆ ಡಿಮ್ಯಾಂಡ್ ಇದೆ, ಇದೆಲ್ಲವನ್ನು ಕೂಡ ಗೈಡೆನ್ಸ್ ಕೊಡುವಂತ ಒಂದು ಕೇಂದ್ರ ಆಗಿದೆ, ಪರಿವರ್ತನೆ ಆಗಿದೆ. ಇದರ ಜೊತೆಗೆ ಯಾವ ಒಂದು ಸೆಂಟರ್ ಅನ್ನ ನಾವು ಪೀಣ್ಯದಲ್ಲಿ ಈಗಾಗಲೇ ಶಿಲಾನ್ಯಾಸ ಮಾಡಿದೀವಿ. ಅದರಲ್ಲಿ ರೊಬೋಟಿಕ್ಸ್ ಮತ್ತು ಎಐ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಇದೆ, ಮತ್ತು ಯಾರು ವರ್ಕರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಕಲಿಸ್ಕೊಡುತ್ತೆ ಆ ಸೆಂಟರ್ ಆಗುತ್ತೆ. ಇನ್ನೊಂದು ಇದೇ ತರ ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಬೆಳಗಾವಿನಲ್ಲಿ, ಬೆಳಗಾವ್ ಭಾಗ, ಹುಬ್ಳಿ ಭಾಗ ಮತ್ತು ಪುಣೆದಿಂದ ಈ ಕಡೆ ಇರುವಂತ ಆ ರೀಜನ್ಗೆ ಸರ್ವ್ ಮಾಡಕ್ಕೆ ಅಲ್ಲೊಂದು ನಾವು ಸೆಂಟರ್ ಅನ್ನ ಮಾಡ್ತಾ ಇದೀವಿ. ಅದಕ್ಕಾಗಿ ಇದೆಲ್ಲದ ಸೌಲಭ್ಯವನ್ನ ನಮ್ಮೆಲ್ಲ ಇಂಡಸ್ಟ್ರಿಯವರು ನಿಮ್ಮ ಜನಕ್ಕೆ ಸ್ಕಿಲಿಂಗ್ ಮಾಡಕ್ಕೆ ನೀವು ಇದನ್ನ ತಗೋಬೇಕು. ಯಾಕಂದ್ರೆ ನನಗೆ ಬಹಳ ಹೆಮ್ಮೆ ಇರುವಂತದ್ದು, ಇವತ್ತಿನ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವ ಕ್ಷೇತ್ರ ಯಾವುದು ಅಂದ್ರೆ ಅದು ಕೃಷಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕ ಆಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಮತ್ತು ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕೆಂದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್, ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು, ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದ ಕೆರೆಗೆ ಜೀವಕಳೆ ಬಂದಿದ್ದನ್ನು ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನು ಕಣ್ತುಂಬಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, 2.52 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಹಾಗೂ 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8 ಗಂಟೆ. ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಕಾಮನಬಿಲ್ಲು ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇನ್ನು ಮುಂದೆ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನೀನನ್ನ ಗೆಲ್ಲಲಾರೆ ಚಿತ್ರದಿಂದ ಆಯ್ದ ಗೀತೆಯನ್ನು

ಆತ್ಮೀಯರೇ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಕೇಳಿ KJ ಯಶ್ದಾಸ್ ಹಾಗೂ S. ಜಾನಕಿ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಆತ್ಮೀಯರೇ, ಇನ್ನು ಮುಂದೆ ಕೇಳಿ ಭಾಗ್ಯವಂತರು ಚಿತ್ರದಿಂದ ಆಯ್ದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆತ್ಮೀರೆ, ಈ ಬೆಸುಗೆ ಚಿತ್ರದೊಂದಿಗೆ ಇಂದಿನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8:30. ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯರೇ, ಇದೊಂದು ಪ್ರಕಟಣೆ. ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ. ನಾಳೆ ದಿನಾಂಕ 13/9/2026 ಬೆಳಿಗ್ಗೆ 9:30. ಸ್ಥಳ: ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆ, ಮಲ್ಲಿಕಾರ್ಜುನ ನಗರ, ವಿಜಯಪುರ. ದಿವ್ಯ ಸಾನ್ನಿಧ್ಯ: ಶ್ರೀ ಮಲ್ಲಿಕಾರ್ಜುನ ನೇಗಿನಹಾಳ್, ಗವಾಯಿಗಳು ವೀರಶೈವ ಪುಣ್ಯಾಶ್ರಮ, ಗದಗ. ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಸರ್ವರಿಗೂ ಸ್ವಾಗತ. ಕೇಳುಗರೆ, ಇದುವರೆಗೆ ಪ್ರಕಟಣೆ ಕೇಳಿದಿರಿ. ಆರಂಭದಲ್ಲಿ ಕೇಳೋಣ ಪುಷ್ಪಹಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕತಿ ಪತಂಗ್ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಕಿಶೋರ್ ಕುಮಾರ್.

ಆತ್ಮೀಕರುಗರೆ, ಇದೊಂದು ಪ್ರಕಟಣೆ. ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ. ನಾಳೆ ರವಿವಾರ ದಿನಾಂಕ 13 ಸೆಪ್ಟೆಂಬರ್ 2026, ಸಮಯ ಬೆಳಗ್ಗೆ 9:30. ಸ್ಥಳ ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆ, ಮಲ್ಲಿಕಾರ್ಜುನ್ ನಗರ, ವಿಜಯಪುರ. ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ನೇಗಿನಾಳ್, ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮ, ಗದಗ್. ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಸರ್ವರಿಗೂ ಸ್ವಾಗತ. ಆತ್ಮೀಯರೇ, ಇದುವರೆಗೆ ಪ್ರಕಟಣೆ ಕೇಳಿದಿರಿ.

ಆತ್ಮೀಕಿಲುಗುರೆ ಇದೊಂದು ಪ್ರಕಟಣೆ. ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 13/9/2026 ಸಮಯ ಮುಂಜಾನೆ 9:30. ಸ್ಥಳ ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆ ಮಲ್ಲಿಕಾರ್ಜುನ ನಗರ ವಿಜಯಪುರ. ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ನೇಗಿನಾಳ್, ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮ ಗದಗ. ಶ್ರೀ ಶಿವಶರಣ ಹರಳಯ್ಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಸರ್ವರಿಗೂ ಸ್ವಾಗತ. ಕೇಳುಗರೆ, ಇದುವರೆಗೆ ಪ್ರಕಟಣೆ ಕೇಳಿದಿರಿ. ಕೇಳುಗರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಿಲಯದಿಂದ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕೊನೆಯದಾಗಿ ಕೇಳಿ ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ.

ಆತ್ಮೀಕುಳುಗರೆ, ಈ ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಚಿತ್ರದೊಂದಿಗೆ ಇಂದಿನ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8:45 ಆಗುತ್ತಲಿದ್ದು, ಮೊದಲಿಗೆ ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಕೇಳಿ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ದೊಡ್ಡರಂಗೇಗೌಡ ವಿರಚಿತ ಒಂದು ಭಾವಗೀತೆ, ನೀನೇ ಎಂದು ಪ್ರೇಮದ ವೀಣೆ.

ಕೇಳ್ತಾ ಇದ್ದೀರಾ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಎಸ್ ಅನಂತನಾರಾಯಣ ವಿರಚಿತ ಒಂದು ಭಾವಗೀತೆ, ಕೈಯ ಕೈಯೊಳಗಿಟ್ಟು ಕಣ್ಣ ಕಣ್ಣಲ್ಲಿಟ್ಟು ಮುಂದಕ್ಕೆ ಸಾಗೋಣ.

ಕಡೆಯದಾಗಿ ಕೇಳಿ ಎಸ್ ವಿ ಪರಮೇಶ್ವರ ಭಟ್ಟ ವಿರಚಿತ ಒಂದು ಭಾವಗೀತೆ, ಜೊನ್ನಹೊಳೆ ನೀನಾಗಿ ಬಾನಮೀನು ನಾನಾಗಿ ನಾವು ನಲಿಯುವ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಯುವವಾಣಿ

ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯುವ ಪ್ರತಿಭೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸ್ಮೃತಿ ಎಸ್ ಸಿ ಅವರಿದ್ದಾರೆ. ಸ್ಮೃತಿ ಅವರೇ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ನಿಮ್ಮ ಪರಿಚಯ ಮಾಡ್ಕೊಡಿ, ಯಾವ ಊರು ತಮ್ದು?
1: ಈಗ ಪ್ರೆಸೆಂಟ್ಲಿ ಹಾಸನಲ್ಲಿರೋದು, 2 months ಬ್ಯಾಕ್ ಮದ್ವೆ ಆಯ್ತು. ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಇದ್ದಿದ್ದು, ಶಿವಮೊಗ್ಗದಲ್ಲೇ ಎಲ್ಲ ಸಂಗೀತ ಕಲ್ತಿದ್ದು, ಆಮೇಲೆ ಇಲ್ಲಿ ಬಂದು ಈಗ ಮತ್ತೆ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದೀನಿ.
0: ಏನ್ ಓದಿದಿರಿ?
1: ನಾನು MBA ಮಾಡಿದ್ದೀನಿ.
0: ಕೆಲಸ
1: ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಕ್ರಿಯೇಟಿವ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಯಾವ್ದು ಇಷ್ಟ? ಡಿಜಿಟಲ್ ಮಾರ್ಕೆಟಿಂಗ್?
1: ಡಿಸೈನಿಂಗ್ ಜಾಸ್ತಿ ಇಷ್ಟ. ಡಿಜಿಟಲ್ ಮಾರ್ಕೆಟಿಂಗ್ ಗಿಂತ ಡಿಸೈನಿಂಗ್
0: ಜಾಸ್ತಿ
1: ಇಷ್ಟ.
0: ನಿಮ್ಮ ಸಂಗೀತದ ಗುರುಗಳು?
1: ಫಸ್ಟ್ ನಾನು ಅಜ್ಜಿ ಹತ್ರ ಕಲ್ತಿದ್ದು, ರಮಾ ಅಂತ ಅಪ್ಪನಮ್ಮ. ಮೊದಲನೇ ಪಾಠ ಶುರು ಮಾಡಿದ ಅವರಿಂದ. ಮುಂದಿನ ತರಗತಿ ನಮಗೆ ಏನೇನ್ ಬೇಕಿತ್ತು ಅದೆಲ್ಲ ಅಮ್ಮನ ಅಪ್ಪ ಗೋಪಾಲ್ ಕೃಷ್ಣ ಅಂತಿದ್ದಾರೆ, ಅವರಿಂದ ಕಲ್ತಿದ್ದು. ಅಮ್ಮನು ಕೂಡ ಸಂಗೀತ ಕಲ್ತಿದ್ದಾರೆ. ಅಮ್ಮನ ಹೆಸರು ಉಮಾ ಅಂತ, ಅಪ್ಪನ ಹೆಸರು ಸೋಮಶೇಖರ್. ಕಂಪ್ಲೀಟ್ ಮ್ಯೂಸಿಕ್ ಫ್ಯಾಮಿಲಿಯಿಂದಾನೆ ಬಂದಿರೋದು.
0: ಶಿವಮೊಗ್ಗದಲ್ಲೇ
1: ಇರೋದೆಲ್ಲರೂ. ಆಮೇಲೆ ಜೂನಿಯರ್ ಎಕ್ಸಾಮಿನೇಷನ್ ಆಗ್ಲಿ ಸೀನಿಯರ್ ಪಾಠಗಳೆಲ್ಲ ಆಗ್ಲಿ ಅಮ್ಮನ ತಮ್ಮ ಅರುಣ್ ಕುಮಾರ್ ಅಂತಿದ್ದಾರೆ, ಅವರಿಂದ ಕಲ್ತಿರೋದು.
0: ಅವರಿಂದ ಕಲ್ತಿದ್ದೀರ?
1: ಈಗಲೂ ಅವರಿಂದಾನೆ ಕಂಟಿನ್ಯೂ ಮಾಡ್ತೀರ?
0: ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮುಗ್ದಿದೆ, ವಿದ್ವತ್ ಅಭ್ಯಾಸ ಮಾಡ್ತಾ ಇದ್ದೀರ. ಈಗ ಯಾವ ಗೀತೆ ಕೇಳಿಸ್ತೀರಿ?
1: ಫಸ್ಟ್ ಗಣಪತಿ ಕೃತಿ ಭಜಮಾನಸ ಅಂತ, ಅದನ್ನ ಹಾಡ್ತೀರಿ.

0: ತುಂಬಾ ಚೆನ್ನಾಗಿತ್ತು. ಈಗ ಸಂಗೀತ ಕಲಿಬೇಕು ಅಂತ ನಿಮ್ಗೇನು ಹೊಸದಾಗೇನಿಲ್ಲ, ಮನೇಲಿ ಅಭ್ಯಾಸ ನಡೀತಾ ಇರ್ತಿತ್ತು, ಹಾಡ್ಕೊಳ್ತಾ ಇರ್ತಿದ್ರು, ಅದನ್ನ ನೋಡಿ ನಿಮ್ಗೂ ಆಸಕ್ತಿ ಬಂದಿರುತ್ತೆ, ಮತ್ತೆ ತಂದೆ ತಾಯಿರ ಒತ್ತಾಸೆ ಕೂಡ ಇರುತ್ತೆ ಮಗಳು ಹಾಡ್ಲಿ
1: ಅನ್ನೋ. ಇಷ್ಟ ಆಗಿದ್ ಹಂಗೇನೆ ಹಂಗೆ ಕಾನ್ಸರ್ಟ್ಸ್ ಗೆಲ್ಲ ಹೋಗ್ತಾ ಇದ್ದಿತ್ತು, ಹೋಗೋದು ಕೇಳೋದು ಅದೊಂಥರ ಇಷ್ಟ ಆಗ್ತಿತ್ತು. ಹಂಗೆ ಹಾರ್ಟ್ಸ್ ನೋಡಿದ್ರು, ಪ್ರಾಕ್ಟೀಸ್ ಮಾಡಿ ನೋಡಿ ಅಂತಂದ್ರು, ಆಮೇಲೆ ಇಷ್ಟನೂ ಆಯ್ತು.
0: ಇಷ್ಟ ಆಯ್ತು. ವಿಶೇಷವಾಗಿ ಏನು ಇರಬೇಕು ಸಂಗೀತಕ್ಕೆ?
1: ಆಸಕ್ತಿ ಇರಬೇಕು ಮೊದಲನೇದಾಗಿ. ಆಸಕ್ತಿ ಇದ್ರೆ ಬೇರೆ ಎಲ್ಲ ಬರುತ್ತೆ. ಮತ್ತೆ ಟೈಮ್ ಕೊಡಕ್ ರೆಡಿ ಇರ್ಬೇಕು.
0: ರೆಡಿ ಇರ್ಬೇಕು ಅಲ್ವಾ?
1: ಸುಮ್ನೆ ಒನ್ ಅವರ್ ಹೋಗ್ತೀನಿ ಹಾಡ್ತೀನಿ ಅಂದ್ರೆ ಅದೆಲ್ಲ
0: ಬರೋದಿಲ್ಲ.
1: ಬರಲ್ಲ, ಸಂಗೀತ ಒಲಿಯೋದೇ ಇಲ್ಲ ಅಂತ ಹೇಳ್ತಾರೆ. ನಮಗೆ ಆಸಕ್ತಿ ಇದ್ದು ಟೈಮ್ ಕೊಡಕ್ ರೆಡಿ ಇದ್ರೆ
0: ಯಾವುದೇ ವಿದ್ಯೆ ಆದ್ರೂ ಅಷ್ಟೇ.
1: ಹೌದು,
0: ಅಭ್ಯಾಸದಿಂದನೇ ಬರುತ್ತೆ.
1: ಹೌದು,
0: ಒಂದು ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಅಭ್ಯಾಸ.
1: ಅಭ್ಯಾಸ
0: ಅಲ್ವಾ? ಬರೀ ಸ್ವರಗಳು ಬಂದ್ರೆ ಸಾಲದು, ಅದನ್ನ ಎಲ್ಲೆಲ್ಲಿ ಪೋಣಿಸ್ಬೇಕು ಅನ್ನೋ ಕಲೆ ಸಿದ್ಧಿಸ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಒಂದೇ ದಾರಿ. ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಾ?
1: ಈಗ ಒನ್ ಅವರ್ ಮಾಡ್ತೀನಿ ಅಷ್ಟೇ.
0: ಅಷ್ಟೇ
1: ಅಷ್ಟೇ ಸದ್ಯಕ್ಕೆ ಕೆಲಸನೂ ಮಾಡಿ ಆದಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸ್ಯಾಟರ್ಡೆ ಸಂಡೆ ಬೆಳಗ್ಗೆ ಆದ್ರೆ ಬೆಳಗ್ಗೆ, ಇಲ್ಲ ಸಂಜೆ ಹೊತ್ತಾದ್ರೂ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ.
0: ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಇತ್ತೀಚೆಗೆ ಮದುವೆ ಆಗಿ ಹಾಸನಕ್ಕೆ ಬಂದೆ ಅಂತ ಹೇಳಿದ್ರಿ, ಕೌಟುಂಬಿಕ ಜೀವನನೂ ಮುಖ್ಯ, ಜೊತೆಗೆ ವೃತ್ತಿ ಕೂಡ ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಸಂಗೀತ ಕೂಡ ಮುಂದುವರಿಸಬೇಕು ಅಂತಿದೆ, ಇದೆಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿದ್ಯಾ?
1: ಚೆನ್ನಾಗಾಗ್ತಿದೆ, ಮನೇಲೂ ಎಲ್ಲ ಸಪೋರ್ಟಿವ್ ಇದ್ದಾರೆ. ಅಪ್ಪ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿದ್ದಾರೆ. ಅಮ್ಮ ಕೂಡ ಸಂಗೀತ ಕಲ್ತಿದ್ದಾರೆ, ಲಕ್ಷ್ಮಿ ಅಂತ, ಅವರು ಭಜನ್ ಕ್ಲಾಸ್ ಎಲ್ಲ ತಗೊಳ್ತಾರೆ. ಅವರು ಕೂಡ ಗೌರ್ಮೆಂಟ್ ಟೀಚರ್ ಆಗಿ ರಿಟೈರ್.
0: ಅಂದ್ರೆ ಅಪ್ಪ ಅಂದ್ರೆ ಮಾವ,
1: ಇಲ್ಲಿ ಮಾವ ರಂಗಸ್ವಾಮಿ ಅಂತ ಅವ್ರ ಹೆಸರು. ಅಮ್ಮನ ಹೆಸರು ಲಕ್ಷ್ಮಿ ನಾಡಿಗ್, ಅವರು ಕೂಡ ಗೌರ್ಮೆಂಟ್ ರಿಟೈರ್ಡ್ ಟೀಚರು, ಹಂಗೆ ಭಜನ್ ಕ್ಲಾಸಸ್ ತಗೊಳ್ತಾರೆ.
0: ನಿಮ್ಮ ಮನೆಯವ್ರು ಹಾಡ್ತಾರ?
1: ಮನೆಯವ್ರು ಹಾಡಲ್ಲ, ಇಂಟ್ರೆಸ್ಟ್ ಇದೆ. ಮನೋಜ್ ನಾಡಿಗ್ ಅಂತ,
0: ಅಯ್ಯೋ ಅವರು ಹಾಡಿದ್ರೆ ಒಳ್ಳೆ ಡ್ಯುಯೆಟ್ ಆಡ್ಬೋದಿತ್ತು.
1: ತುಂಬಾ ಇಂಟ್ರೆಸ್ಟ್ ಇದೆ, ಕೇಳಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ.
0: ಯಾವ್ದಾದ್ರು ಹಾಡಿದೀರಾ ನಿಮ್ ಮನೆಯವ್ರಿಗೆ ಯಾವ್ದಾದ್ರು ವಿಶೇಷವಾಗಿ?
1: ಹಾಡಿದೀವಿ.
0: ವಿಶೇಷವಾದ ರಾಗ?
1: ರಾಗ ಹಾಡಿಲ್ಲ, ಹಾಡಿದೀವಿ.
0: ಹಾಡಿದೀರಾ? ಯಾವ್ದು ಹಾಡಿದ್ದೀರಾ?
1: ಆಕಾಶ ದೀಪವು ನೀನು, ಫಿಲಂ ಸಾಂಗ್ಸ್ ಏನೇನಿದೆ ಹಾಡಿರೋದು.
0: ಫಿಲಂ ಸಾಂಗ್ಸ್ ಇಷ್ಟನಾ?
1: ಇಷ್ಟ.
0: ವಿದ್ವತ್ ಅಲ್ಲಿ ವಿಶೇಷವಾಗಿ ಏನ್ ಕಲಿತೀರಾ?
1: ವಿದ್ವತ್ ಅಲ್ಲಿ ಹೊಸ ಹೊಸ ರಾಗಗಳೇ ಇದೆ, ಗೊತ್ತಿಲ್ದಿರೋ ರಾಗಗಳ ಹೆಸರಾಗ್ಲಿ, ಸ್ವಲ್ಪ ಕಷ್ಟನೂ ಇದೆ ಸೀನಿಯರ್ಗಿಂತ. ನೆರ್ವಲ್ ಅಂತ
0: ಈಗ ಗುರುಗಳು ಯಾರು?
1: ಅರುಣ್ ಕುಮಾರ್ ಅಂತಾನೆ, ಅಮ್ಮನ ತಮ್ಮನೆ, ಅವರಿಂದಾನೆ ಕಂಟಿನ್ಯೂ ಮಾಡ್ತಿರೋದು. ಆನ್ಲೈನ್ ಕ್ಲಾಸಸ್ ಯಾವ ಯಾವಾಗ ಆಗುತ್ತೆ ಅವಾಗ ಪ್ರಾಕ್ಟೀಸ್
0: ಆನ್ಲೈನ್ ಅಲ್ಲೇ ತಗೋತಾ
1: ಇದ್ದೀರಾ? ಸೀನಿಯರ್ ಕಂಪೇರ್ ಮಾಡಿದ್ರೆ ವಿದ್ವತ್ ಅಲ್ಲಿ ಕಲಿಯುವಂತದ್ದೇ ತುಂಬಾ ಇದೆ, ಎಷ್ಟ್ ಕಲ್ತ್ರು ಸಾಕಾಗಲ್ಲ ಅನ್ನೋದು ವಿದ್ವತ್ ಅಲ್ಲಿ ಗೊತ್ತಾಗತ್ತೆ.

0: ಒಂದೇನಂತಂದ್ರೆ ಈಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ತಗೊಂಡು ಪಾಸ್ ಆಗೋದ್ ಬೇರೆ, ಆದ್ರೆ ಅದನ್ನ ಹೇಗ್ ಹಾಡ್ತೀರಾ, ನೀವು ಹೇಗೆ ಕಲಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಬರೀ ಎಕ್ಸಾಮ್ ತಗೊಂಡ್ರೆ ಸಾಕಾಗಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಂಬೋದು ಆದ್ರೆ ಆಮೇಲೆ ಹಾಡಕ್ಕೆ ಬರಲ್ಲ. ಎಲ್ ಹೋದ್ರು ಬರೀ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಬರೀ ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾಗತ್ತೆ.
0: ಎಕ್ಸಾಮ್ ದಿನ ಚೆನ್ನಾಗಿ ಹಾಡ್ಬೋದು, ಆದ್ರೆ ದಿನ ಚೆನ್ನಾಗಿ ಹಾಡ್ಬೇಕಲ್ಲ.
1: ಕಲಿಯೋದ್ ಯಾವತ್ತು
0: ನಿಲ್ಲಬಾರ್ದು ಸಹ. ಈಗ ಏನ್ ಕೇಳಿಸ್ತೀರಿ?
1: ಒಂದು ದೇವ್ರ ನಾಮ ಶ್ರೀ ಜಗದೀಶ್ವರಿ ಅಂತ ಬಹುದಾರಿ ರಾಗದಲ್ಲಿದೆ.

0: ಎರಡು ಒಂದಕ್ಕೊಂದು ತುಂಬಾ ರಿಲೇಟ್ ಮಾಡಬಹುದು ಅಲ್ವಾ? ನಾಟ್ಯಕ್ಕೆ ಸಂಗೀತ ಬೇಕೇ ಬೇಕು, ಸಂಗೀತಕ್ಕೆ ನಾಟ್ಯ ಬೇಕಿಲ್ದೇ ಇರಬಹುದು, ಆದ್ರೆ ನಾಟ್ಯಕ್ಕೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ?
1: ತಾಳ ಆಗ್ಲಿ ರಾಗ ಆಗ್ಲಿ ತುಂಬಾ ಹೆಲ್ಪ್ ಕೊಡುತ್ತೆ. ಆಮೇಲೆ ಡ್ಯಾನ್ಸ್ ಅಲ್ಲೂ ಅಷ್ಟೇ, ಹಾಡ್ ಹೇಳ್ಕೊಂಡೆ ಡ್ಯಾನ್ಸ್ ಮಾಡೋದ್ರಿಂದ ಅದೇನೇನ್ ಕೃತಿಗಳಿದೆ, ಏನೇನ್ ಜತಿ ಸ್ವರಗಳಿದೆ ಅದೆಲ್ಲ ನಮಗೆ ಸಂಗೀತದಲ್ಲೂ ಆಗಿರುತ್ತೆ. ಡ್ಯಾನ್ಸ್ ಅಲ್ಲಿ ಇನ್ನೂ ಬೇಗ ಕಲಿಯಕ್ಕೆ ಹೆಲ್ಪ್ ಆಗುತ್ತೆ.
0: ಒಂದು ಈಗ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಸಂಗೀತ ಕಲಿತವ್ರು ಇರ್ಬೋದು, ಆಮೇಲೆ ನೃತ್ಯ ಕಲಿತವ್ರು ಇರ್ಬೋದು, ಅಥವಾ ಕಲಿದೆ ಇರೋರು ಇರ್ಬೋದು, ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ ಅಂದ್ರೆ, ಯಾವುದೇ ತರಹದ ಒಂದು ಚಿತ್ರಕಲೆ ಆಗಿರ್ಬೋದು, ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಬೇರೆ ಇನ್ಯಾವುದೇ ಒಂದು ಆಸಕ್ತಿಯನ್ನ ಇಟ್ಕೊಂಡು ಕಲ್ತು ಉದ್ಯೋಗದ ಜೊತೆಗೇನೆ ಇದನ್ನು ತಗೊಂಡು ಹೋಗೋದಕ್ಕೂ, ಏನು ಕಲೀಲಾರದೆ ಬರೀ ಉದ್ಯೋಗ ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆ ಅನ್ಸುತ್ತೆ?
1: ಯಾಕಂದ್ರೆ ಈಗ ನಾವು ಕಲ್ತಿರೋದ್ರಿಂದ ನಾವು ಟೈಮ್ ಸಿಗ್ದಾ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಟೈಮ್ ನ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ ಗೊತ್ತಿದೆ. ಸುಮ್ನೆ ಏನು ಕಲಿದೆ ಇದ್ದವರು ಹೆಂಗೆ ಟೈಮ್ ಎಷ್ಟು ವೇಸ್ಟ್ ಆಗತ್ತೆ ಅದು ಗೊತ್ತಾಗತ್ತೆ. ಇನ್ನೊಂದು ಸ್ವಲ್ಪ ನಮಗೆ ಏನಾದ್ರು ಬೇರೆ ಚೇಂಜ್ ಇರಬೇಕು ಅಂದ್ರೆ ನಮಗೆ ಏನಾದ್ರು ಒಂದು ಹಾಬಿ ಇರ್ಲೇಬೇಕಾಗತ್ತೆ. ನಮಗೊಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೆ, ಏನೋ ಒಂದ್ ಕಲ್ತಿದೀವಿ ಏನೋ ಒಂದ್ ಮಾಡ್ತೀವಿ ಅಂತಂದಾಗ ನಮಗೆ ಅದ್ರ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಬರೀ ಕೆಲ್ಸ ಬರೀ ಮೊಬೈಲ್ ಇಟ್ಕೋ ಅದೆಲ್ಲ ಬಿಟ್ಬಿಟ್ಟು, ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಇಟ್ಕೊಂಡೆ ಕೂತಿರ್ತಾರೆ. ಅಟ್ಲೀಸ್ಟ್ ಏನಾರ ಒಂದ್ ಹಾಬಿ ಇದ್ರೆ ಏನೊಂದ್ ಮಾಡ್ತಿದೀವಿ, ಮೇನ್ ಆಗಿ ನಮ್ ಮೈಂಡ್ ಫ್ರೆಶ್ ಆಗುತ್ತೆ.
0: ನೀವು ಮೊಬೈಲ್ ನೋಡಲ್ವಾ?
1: ನೋಡ್ತೀನಿ.
0: ಎಷ್ಟೊತ್ತು ನೋಡ್ತೀರಾ?
1: ಬೋರ್ ಆದಾಗೆಲ್ಲ ನೋಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಮೊಬೈಲ್ ಯೂಸ್ ಮಾಡೋದೇನು ಬಿಟ್ಟಿಲ್ಲ ಯಾವತ್ತೇನು. ಆದ್ರೆ ಬರೀ ಮೊಬೈಲ್ ಇಟ್ಕೊಂಡ್ ಕೂರಕ್ ನಂಗೇನು ಇಷ್ಟ ಆಗಲ್ಲ. ಈ ತರ ಏನಾರ ಒಂದ್ ಹಾಬಿ ಏನೇ ಆಗ್ಲಿ ಯಾವ್ದೇ ತರ,
0: ಅಂದ್ರೆ ಮೊಬೈಲ್ ಬಳಕೆ ತಪ್ಪಲ್ಲ, ಆದ್ರೆ ಯಾವ ಉದ್ದೇಶಕ್ಕೆ ಅದನ್ನ ಬಳಸ್ತಾ ಇದೀವಿ,
1: ಎಷ್ಟ್ ಯೂಸ್ ಮಾಡ್ಬೇಕು ಅದು ನಮ್ ಕೈಲೇ ಇದೆ.
0: ಕರೆಕ್ಟ್. ಅದನ್ನ ತಿಳ್ಕೊಂಡಾಗ ಯಾವ್ದು ನಮ್ಗೆ ಚಟ ಅಂತ ಅನ್ಸಲ್ಲ, ಅಥವಾ ಅದೊಂದು ಅಡಿಕ್ಷನ್ ಅಂತ ಅನ್ಸಲ್ಲ ಅಲ್ವಾ? ಅದನ್ನ ಮೀರಿ ಹೋಗ್ಬಾರ್ದು.
1: ಅದಕ್ಕೆ ನಮಗ್ ನಾವು
0: ಸ್ವಲ್ಪ ಕಡಿವಾಣ ಹಾಕೊಳ್ಳೋದು, ನಿಯಂತ್ರಣ ಮಾಡೋದು, ಆ ಮನಶಕ್ತಿ ಎಲ್ಲ ಬರ್ಬೇಕು, ಆ ನಿರ್ಧಾರ ತಗೊಳ್ಳುವಂತಹ ಮೆಚುರಿಟಿ ನಮ್ಗೆ ಇರ್ಬೇಕು ಅಂತಂದ್ರೆ ನಾವು ಜಗತ್ತನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೊಬೈಲ್ ನೋಡೋದು ಅಥವಾ ಬರೀ ಮನರಂಜನೆ ತೆಗೆದುಕೊಳ್ಳೋದು, ಅದರಿಂದ ಬೇರೆ ಬೇರೆ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಆಗ್ತಾ ಇದೆ. ಅದು ಈಗ ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಿದೆ. ಸಮಾಜದ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಅದೊಂದು ಹೊಸ ಸಮಸ್ಯೆ ಆಗಿ ಉದ್ಭವಿಸ್ತಾ ಇದೆ ಅಲ್ವಾ? ಈಗ ಏನೇನೋ ಬಡತನ ಇತ್ತು, ಅನಕ್ಷರತೆ ಇತ್ತು, ಅದೆಲ್ಲ ಹೋಗಿ ನೋಡಿ ಹಳೆ ಸಮಸ್ಯೆಗಳು, ಅದು ಹೋಯ್ತು ಇದು ಹೋಯ್ತು ಅನ್ನೋ ಹೊತ್ತಲ್ಲಿ ಈ ತರದ ಹೊಸ ಹೊಸ ಸಮಸ್ಯೆಗಳು ಆಗ್ತಿದೆ. ಇದೆಲ್ಲ ಆಧುನಿಕತೆ ತಂದೊಡ್ಡಿರುವ ಸವಾಲುಗಳು. ಸಮಸ್ಯೆಯನ್ನಾಗಿ ಮಾಡ್ಕೋಬಾರ್ದು, ಸವಾಲನ್ನ ಸವಾಲನ್ನಾಗಿ ಸ್ವೀಕರಿಸಿ ಅದನ್ನ ಎಷ್ಟು ಬಳಸಬೇಕು ಅಷ್ಟನ್ನ ಗಮನದಲ್ಲಿ ಇಟ್ಕೋಬೇಕು. ಈಗೇನ್ ಕೇಳಿಸ್ತೀರಾ ನಮ್ಗೆ?
1: ಒಂದು ಭಾವಗೀತೆ ಹೇಳ್ತೇನೆ, ಅಮ್ಮನ್ ಮೇಲಿದೆ. ಅದು
0: ಯಾರು ಬರ್ದಿರೋದು?
1: ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅಂತ. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಅಂತ.

0: ಮನೆಯಲ್ಲಿ ಒಬ್ಬರೇ ಮಗಳ ಹೇಗೆ?
1: ನನ್ಗೆ ಟ್ವಿನ್ ಸಿಸ್ಟರ್ ಇದ್ದಾಳೆ ಸ್ಫೂರ್ತಿ ಅಂತ, ಅವಳು ಮದ್ವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ.
0: ಸಂಗೀತ ಕಲ್ತಿದ್ದಾರೆ
1: ಇಬ್ರು, ಒಟ್ಟಿಗೆ ಕಲ್ತಿದ್ದು
0: ಸಿಸ್ಟರ್ಸ್.
1: ಸಿಸ್ಟರ್ಸ್ ಸಂಗೀತ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ,
0: ಭರತನಾಟ್ಯಂ ಆಗಿದೆಯಾ?
1: ಜೂನಿಯರ್ ಎಕ್ಸಾಮ್ ಆಗಿದೆ, ಸೀನಿಯರ್ ಪೋರ್ಷನ್ಸ್ ಆಗಿದೆ, ಬಟ್ ಎಕ್ಸಾಮ್ ಕಟ್ಟಕ್ಕಾಗಲಿಲ್ಲ.
0: ಈ ಸಂಗೀತ ಮತ್ತು ನಾಟ್ಯ

0: ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಈ ಸಂಗೀತದ ಪಯಣ ಮತ್ತೆ ನಿಮ್ಮ ವೃತ್ತಿ ಪ್ರವೃತ್ತಿ ಎರಡು ಒಟ್ಟೊಟ್ಟಿಗೆ ಸಾಗ್ಲಿ. ಏನು ಒಳ್ಳೇದು ಮಾಡಬಹುದು ಈ ಲಲಿತ ಕಲೆಗಳನ್ನು, ಅಂದರೆ ಬರೀ ಉಪಜೀವನ ಆಗಬಾರ್ದು, ನಾವು ಕಲ್ತ್ವಿ ಕಲ್ಸಿದ್ವಿ ಅದರಿಂದ ಏನೋ ಒಂದು ಸಣ್ಣ ಸಂಭಾವನೆ ಬಂತು ಅನ್ನೋದು ಅದು ಬೇರೆ, ವೃತ್ತಿ ಬೇರೆ. ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮ ನಮ್ಮ ಮನೆ ಮಂದಿ ಮೇಲೂ ಆಗುತ್ತೆ, ಆಯ್ತಾ, ಅದು ಪಕ್ಕದ ಮನೆಯವ್ರ ಮೇಲೆ ಆಗುತ್ತೆ, ಅದು ಸೊಸೈಟಿ ಮೇಲೆ ಆಗುತ್ತೆ, ಹೀಗೆ ಅಲ್ವಾ ಸಾಗೋದು. ಅಂದ್ರೆ ನಾವು ಒಳ್ಳೆಯವರಾಗುವುದರ ಉಪಯೋಗ ಅಥವಾ ಪರಿಣಾಮ ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಊರಿಗೆ ಅವ್ರಿಗೆ?
1: ಏನಂದ್ರೆ ನನಗೆ ಮನೇಲಿ ಮತ್ತೆ ಭಜನ್ ಕ್ಲಾಸ್ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ, ಆ ಚಿಕ್ಕ ವಯಸ್ಸಿಂದಾನೆ ಒಂದ್ ಸ್ವಲ್ಪ ಇದು ಒಂದ್ ಕಲೆ ಇದೆ ಒಂದ್ ಆಸಕ್ತಿ ಇದೆ ಅಂತ ಈಗ್ಲಿಂದಾನೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದ್ ಸ್ವಲ್ಪ ಅವರು ಕಲಿತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅವರು ಇನ್ನೊಂದ್ ಸ್ವಲ್ಪ ಸೇರ್ಕೊಂಡು ಈ ತರ ಭಜನ್ ಅಂತೊಂದೇ ಹೇಳ್ತಿಲ್ಲ ನಾನು, ಯಾವ್ದೇ ಕಲೆ ಆಗ್ಲಿ ಮನೇಲಿ ಒಬ್ರು ಕಲಿಯಕ್ ಶುರು ಮಾಡಿದ್ರೆ ಅದ್ ಹಂಗೆ ಹರಡತ್ತೆ ಆ ವಿಷಯ. ಅವಾಗ ಆದಷ್ಟು ಜನ ಏನೇನ್ ಹಾಬೀಸ್ ಕಲ್ತ್ಕೊಳ್ತಾರೋ ಅವರಿಗೆ ಹೆಲ್ಪ್ ಆಗತ್ತೆ. ಈಗಿನ ಜನರೇಷನ್ ಅವರು ಬರೀ ಲ್ಯಾಪ್ಟಾಪ್ ಇಟ್ಕೊ, ಕಂಪ್ಯೂಟರ್ ಯೂಸ್ ಮಾಡು, ಮೊಬೈಲ್ ಯೂಸ್ ಮಾಡು, ಬರೀ ಅಷ್ಟರಲ್ಲೇ ಆಗ್ತಾರೆ ಬಿಟ್ರೆ ಈ ತರ ಯಾವ ಹೊಸ ಹೊಸ ಕಲೆಗಳಿದೆ ಅಷ್ಟು ಬೇಗ ತಿಳ್ಕೊಳಲ್ಲ. ದೊಡ್ಡವ್ರು ನಾವೇನಿದೀವಿ ಹೆಂಗೆ ಅಮ್ಮನ ಕ್ಲಾಸ್ ಮಾಡೋದ್ ನೋಡಿದೀನಿ, ಮಕ್ಳು ಇಂಟ್ರೆಸ್ಟ್ ಇಂದ ಬರ್ತಾರೆ, ಹಾಡ್ತಾರೆ, ಖುಷಿ ಪಡ್ತಾರೆ ಹೊಸ ಹೊಸದ್ ಕಲಿಯಕ್ಕೆ. ಈಗ ನಾವ್ ಕಲ್ತಿದೀವಿ ಅಂದ್ರೆ ಇನ್ನೊಬ್ರಿಗೆ ಅದ್ ಹೇಳ್ಕೊಡೋಷ್ಟು ನಮಗೆ ಆಸಕ್ತಿ ಬಂದ್ರೆ ಹೆಲ್ಪ್ ಆಗತ್ತೆ.
0: ಯಾವುದೇ ಒಂದು ಚಟುವಟಿಕೆನಲ್ಲಿ ಮಕ್ಕಳನ್ನ ತೊಡಗಿಸೋದು ಪೋಷಕರ ಜವಾಬ್ದಾರಿ ಅಲ್ವಾ? ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅಕ್ಕಪಕ್ಕ ಮನೆಯವರು, ಒಂದ್ ಸಮಾಜ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಪರಸ್ಪರರ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಚೆನ್ನಾಗಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಯುವವಾಣಿ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಎಲ್ಲರಿಗೂ ನಮಸ್ಕಾರ.

0: ನಿಂತಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಕವ